ಆಕಾಶವಾಣಿ ಧಾರವಾಡ. ತರಂಗಾಂತರ 397.16 ಮೀಟರ್ ಅಥವಾ 765 ಕಿಲೋಹರ್ಟ್ಸ್ ಹಾಗೂ ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಮತ್ತು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ರಾಷ್ಟ್ರೀಯ ಪಂಚಾಂಗ ಶಾಲಿವಾಹನ ಶಕೆ 1948 ಜ್ಯೇಷ್ಠ ಮಾಸದ 31ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 21ನೇ ತಾರೀಕು. ಈಗ ಸಮಯ 5:58:50. ನಮ್ಮ ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆ ಶುಭೋದಯ ಹಾಗೂ ಮಧುಮತಿ ಮಾಡುವ ನಮಸ್ಕಾರಗಳು.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಇದೀಗ ಚಿಂತನ ಭವರ್ಲಾಲ್ ಆರ್ಯ ಅವರಿಂದ.
4: ಪ್ರಾಣಾಯಾಮ ನಿಜವಾಗಿ ಯೋಗಾಸನಗಳು ಏನಿದೆ ಅದಕ್ಕಿಂತ 5-10 ಲಾಭ ನೀಡುವಂತ ಪ್ರಾಣಾಯಾಮಗಳು, ವಿಶೇಷವಾಗಿ ಸೂರ್ಯ ನಮಸ್ಕಾರ, ಬೇರೆ ಬೇರೆ ಎಲ್ಲ ಆಸನಗಳು. ನಮ್ಮ ದೇಹದ ಹಾರ್ಡ್ವೇರ್, ಕೈಗಳು ಕಾಲುಗಳು ಎಲ್ಲ ಅಂಗಾಂಗಗಳನ್ನು ಬಲಿಷ್ಠಗೊಳಿಸುವಂತ ಕಾರ್ಯ ಆಸನಗಳು ಮಾಡ್ತದೆ. ಆದರೆ ಒಳಗಿನ ಸಾಫ್ಟ್ವೇರ್ ಏನಿದೆ, ಅದು ಮೆದುಳು ಇರ್ಬೋದು, ನಮ್ಮ ಹೃದಯ ಇರ್ಬೋದು, ನಮ್ಮ ಕಿಡ್ನಿಗಳು ಇರ್ಬೋದು, ಅಥವಾ ಎಲ್ಲ ಅಂಗಾಂಗಗಳು, ಆ ಸೂಕ್ಷ್ಮ ಒಂದು ಶಕ್ತಿ ಅದಕ್ಕೆ ನೀಡಬೇಕು ಅಂದರೆ ಅದು ಪ್ರಾಣಾಯಾಮದಿಂದ ಮಾತ್ರ ಸಾಧ್ಯ. ನಮಗೆ ದೇಹ ಗಟ್ಟಿಯಾಗಲಿಕ್ಕೆ ಆಹಾರ ಬೇಕು, ಅದಕ್ಕೆ ವಿಟಮಿನ್ಸ್ ಬೇಕು, ಮಿನರಲ್ಸ್ಗಳು ಬೇಕು, ಅದು ಆಹಾರದಿಂದ ನಾವು ಪಡಿತೀವಿ. ಆದರೂ ಮನಸ್ಸು ಮತ್ತು ಆತ್ಮಕ್ಕೆ ಆಹಾರ ಬೇಕು. ಅದು ನೀವು ಯಾವುದೇ ಮಿಷ್ಟಾನ್ನ ಭೋಜನ ಅಥವಾ ಡ್ರೈ ಫ್ರೂಟ್ಸ್ಗಳು, ಜ್ಯೂಸ್ಗಳು ಏನು ಬೇಕಾದರೂ ತಗೊಳ್ಳಿ, ಆತ್ಮ ಮತ್ತು ಮನಸ್ಸಿಗೆ ಆಹಾರ ಅದರಿಂದ ಸಿಗೋದಿಲ್ಲ. ಅದಕ್ಕೆ ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ ಮತ್ತು ಸತ್ಸಂಗ, ಭಜನೆ, ಅದು ಮಾಡಿದಾಗ ಮಾತ್ರ ಆತ್ಮ ಮತ್ತು ಮನಸ್ಸಿಗೆ ಆಹಾರ ಸಿಗ್ತದೆ. ಅದರ ಆರೋಗ್ಯ ಬಹಳ ಅಗತ್ಯ ಇದೆ. ಈಗಿನ ವಾತಾವರಣದಲ್ಲಿ ಈ ಮೊಬೈಲೇನೇ ಜೀವನ ಆಗಿಬಿಟ್ಟಿದೆ. ನಾವು ಒಂದು ಟ್ರೈನ್ನಲ್ಲಿ ನೋಡ್ತೀವಿ, ಫ್ಲೈಟ್ನಲ್ಲಿ ನೋಡ್ತೀವಿ, ನಮ್ಮ ಮನೆಯಲ್ಲಿ ನೋಡ್ತೀವಿ. 5 ಇದ್ಬಿಟ್ರೆ ಸಾಕು, ಆ 5 ಮೊಬೈಲ್ ನೋಡ್ತಾರೆ ಹೊರತು ಒಬ್ಬರು ಒಬ್ಬರು ಆರೋಗ್ಯದ ವಿಚಾರ, ಹೆಂಗಿದ್ದೀರಿ, ಏನು ಸಮಾಚಾರ, ರೈತರು ಸಿಕ್ಕರೂ ಈಗ ಹೊಲದಲ್ಲಿ ಏನು ಬೆಳೆದಿದ್ದೀರಿ, ಈ ವರ್ಷ ಮಳೆ ಹೆಂಗಾಯ್ತು ಅಂತ ವಿಚಾರಿಸೋದೇ ಬಿಟ್ಟಾರೆ. ಹಳ್ಳಿ ಕುರಿ ಕಾಯೋ ವ್ಯಕ್ತಿನೂ ಮೊಬೈಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅದು ತುಂಬ ಅಪಾಯ ಆಗಿದೆ. ಅದಕ್ಕೆ ಮೆಡಿಟೇಷನ್, ಪ್ರಾಣಾಯಾಮ ಮತ್ತು ಓಂಕಾರ, ಅದು ಎಷ್ಟು ಅದ್ಭುತವಾಗಿದೆ ಅಂದರೆ 108 ನೀವು ಓಂಕಾರ ನಿತ್ಯ ಮಾಡಿಬಿಟ್ರೆ ಯಾವುದೇ ಸಂಕಲ್ಪ ಮಾಡಿ ಅದು ಸಿದ್ಧಿಯಾಗ್ತದೆ. ನಮ್ಮ ದೇಹದ ಒಳಗಡೆ ಇರುವಂಥ ಸೂಕ್ತ ಶಕ್ತಿಗಳನ್ನು ಜಾಗೃತಗೊಳಿಸಿ ನಮ್ಮ ಕ್ಷಮತೆ 2-4-10 ಮಾಡುವಂಥ, ನಮ್ಮ ಅಬ್ದುಲ್ ಕಲಾಂ ಅಂತ ಸೈಂಟಿಸ್ಟ್ಗಳು ತಮ್ಮ ಮೆದುಳಿನ 2-3% ಉಪಯೋಗಿಸ್ತಿದ್ರಂತೆ, ನಮ್ಮದು ಅಂತೂ ಉಪಯೋಗೇ ಬರ್ತಾ ಇಲ್ಲ. ಈ ಧ್ಯಾನ ಓಂಕಾರದ ನಾದ ಇದೆ, ಅದು ನಿಜವಾಗಿ ನಮ್ಮ ಕ್ಷಮತೆಯನ್ನು, ನಾನು ಅಧ್ಯಾತ್ಮ ರೂಪದಲ್ಲಿ ಭಾಷೆಯಲ್ಲಿ ಹೇಳೋದಾದರೆ ದಾನವನ್ನು ಮಾನವ ಮಾಡುವಂತ ಶಕ್ತಿ ಈ ಧ್ಯಾನಕ್ಕೆ ಪ್ರಾಣಾಯಾಮಕ್ಕಿದೆ. ಮಾನವನು ಮಹಾಮಾನವ ಮಾಡುವಂತ ಶಕ್ತಿ ಪ್ರಾಣಾಯಾಮ, ಓಂಕಾರ ಮತ್ತು ಧ್ಯಾನಕ್ಕಿದೆ. ಅದಕ್ಕೆ ಇದು ಬಹಳ ಅಗತ್ಯ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಬರೀ 15 ಅನುಲೋಮ ವಿಲೋಮ, ಅದಕ್ಕೆ ನಾಡಿ ಶೋಧನ ಅಂತ ನಾವು ಕರಿತೀವಿ, ಭ್ರಾಮ್ರಿ ಮತ್ತು ಉದ್ಗೀತ್, ಇದನ್ನ ದಿನಾ ಮಾಡ್ತಾ ಇದ್ರೆ ನಿಜವಾಗಿ ಅವರ ಮೆದುಳಿನ ನೆನಪಿನ ಶಕ್ತಿ ಇರ್ಬೋದು, ಆ ಸಾಮರ್ಥ್ಯ 2-4 ಹೆಚ್ಚಿಸ್ಬೋದು. ಅಷ್ಟೇ ಅಲ್ಲ, ಓಂಕಾರದ ಉಚ್ಚಾರಣೆನೂ ತುಂಬಾ ಜನ ಮಾಡ್ತಾರೆ, ಆದ್ರೆ ಪದ್ಧತಿ ಸರಿಯಾಗಿ ಇಲ್ಲದೆ ಇದ್ರೆ ಅದು ಪರಿಣಾಮಕಾರಿ ಆಗೋದಿಲ್ಲ. ಅದಕ್ಕೆ ಓಂಕಾರದ ಉಚ್ಚಾರಣೆ ಸಹ ನಮ್ಮ ಸಾಧಕರು ಸರಿಯಾದ ಪದ್ಧತಿಯಿಂದ ಮಾಡಬೇಕು. ನಾನು ಕೆಲವರಿಗೆ ಒಂದು ಬಾರಿ ಮಾಡಿ ತೋರಿಸ್ತಾ ಇದ್ದೀನಿ. ಆ ಪೂರ್ತಿ ಶ್ವಾಸ ನಮ್ಮ ದೇಹದಲ್ಲಿ ಎಳ್ಕೊಂಡ ಮೇಲೆ ಅದರಲ್ಲಿ ಅ ಉ ಮತ್ತು ಮ, ಅಕಾರ ಉಕಾರ ಮತ್ತು ಮಕಾರ ಸೇರಿದಾಗ ಅದು ಓಂಕಾರ ಆಗ್ತದೆ. ಅದು ನಮ್ಮ ದೇಹದ ಒಳಗಡೆ ಇರುವಂತ ಅಷ್ಟ ಚಕ್ರ ಇದೆ, ಅದರಲ್ಲಿ ನಮ್ಮ ನಾಭಿ ಮಣಿಪುರ ಚಕ್ರ ಅಂತ ನಾವು ಏನ್ ಕರಿತೀವಿ, ಓಂಕಾರ ಅಲ್ಲಿಂದ ಆರಂಭವಾಗಿ ತಲೆ ಮಧ್ಯ ಭಾಗದಲ್ಲಿರುವ ಸಹಸ್ರಾರ ಅಲ್ಲಿಗೆ ಕೊನೆಗೊಳ್ಳಬೇಕು.

0: ಅನಿಸುತ್ತೆ. ಆತರ ಸತತ ಅಭ್ಯಾಸ ಮಾಡ್ತಾ ಇದ್ರೆ ನಿಜವಾಗಿ ನಿಮ್ಮ ಎಲ್ಲ ತರಹದ ಮಾನಸಿಕ ತೊಂದರೆಗಳಿಗೆ ಈ ಓಂಕಾರ ತುಂಬಾನೇ ತುಂಬಾನೇ ಲಾಭಕಾರಿ.
1: ಇದುವರೆಗೆ ಭವರ್ಲಾಲ್ ಆರ್ಯ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಕತ್ತಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನ 2026 ನೇರ ಪ್ರಸಾರ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಓಂಕಾರ ಮಾಡುವಾಗ ನಮ್ಮ ದೇಹದ ಒಳಗಡೆ ಕಂಪನ, ವೈಬ್ರೇಷನ್, ನಾವು ಅದನ್ನು ಅನುಭವಿಸ್ಬೇಕು. ಸರಿಯಾದ ಪದ್ಧತಿಯಿಂದ ನೀವು ಮಾಡಿದರೆ ನಾನು ಮತ್ತೆ ಮಾಡಬೇಕು ಮತ್ತೆ ಮಾಡಬೇಕು ನಿಮ್ಗೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30 ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ, ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: ಗುರುದೇವ್ ರವೀಂದ್ರನಾಥ್ ಠಾಕೂರ್ ಕಾ ಮಾನನಾ ಥಾ ಕಿ ಮನುಷ್ಯ ಕಿ ಪಹಚಾನ್ ಅಲಗ್ ಅಲಗ್ ರಹನೆ ಮೇ ನಹಿ ಬಲ್ಕಿ ಅಪ್ನೇ ಆಸ್ ಪಾಸ್ ಕಿ ದುನಿಯಾ ಸೇ ಜುಡ್ನೆ ಮೇ ಯಹಿ ಜುಡಾವ್ ಯೋಗ ಕಾ ಮೂಲ ಭಾವ ಹೈ. ಮಹರ್ಷಿ ಅರವಿಂದ್ ಭೀ ಕಹತೇ ಥೇ ಹಮಾರಾ ಪೂರಾ ಜೀವನ್ ಯೋಗ ಹೈ, ಚಾಹೇ ಹಮೇ ಇಸ್ಕಾ ಬೋಧ ಹೋ ಯಾ ನಾ ಹೋ, ಯೋಗ ಜಬ್ ಸ್ವಭಾವ ಮೇ ಆತಾ ಹೈ ತೋ ವೋ ಮಾನವೀಯ ಏಕತಾ ಕಾ ಆಧಾರ ಬನ್ ಜಾತಾ ಹೈ. ಸಾಥಿಯೋ, ಯೋಗ ಕೇವಲ ಶಾರೀರಿಕ ಶ್ರಮ ಕಾ ಸಾಧನ ನಹೀ ಹೈ, ಯೋಗ ಕಿಸಿ ಏಕ ಆಯು ವರ್ಗ ಕೆ ಲಿಯೇ ಸೀಮಿತ ಭೀ ನಹೀ ಹೈ. ಭಾರತ ಮೇ ಹಮ ಜಾನತೇ ಹೈ ಔರ್ ದೇಖತೇ ಆಯೇ ಹೈ, ಯೋಗ ಮಾನವ ಕೆ ಜೀವನ ಕಾ ಚೇತನಾ ಕೆ ಸಾಥ್ ಊರ್ಜಾ ಕೆ ಸಾಥ್ ಏಕ ಪ್ರಕಾಶ ಭೀ ಹೈ.
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
2: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಆನೆಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ

0: ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30-6:30 ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ UG 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 ರಿಂದ 5:30 ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ಸು.

0: ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05.
1: ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ಮತ್ತು ಸಂಗೀತ ದಿನದ ಸಂದರ್ಭದಲ್ಲಿ ಯೋಗ ಮತ್ತು ಸಂಗೀತ ಈ ಕುರಿತು ಮಾತನಾಡುತ್ತಾರೆ ಶಿರೀಶ್ ಜೋಶಿ.
2: ಸಂಗೀತ ಮತ್ತು ಯೋಗ ಭಾರತೀಯ ಸಂಸ್ಕೃತಿಯ ಎರಡು ಪ್ರಮುಖ ವಿದ್ಯೆಗಳು. ಇವು ಪರಂಪರಾಗತವಾಗಿ ನಮ್ಮ ದೇಶದಲ್ಲಿ ಬೆಳೆದು ಬಂದಿವೆ. ಸಂಗೀತದಲ್ಲಿ ಅಪಾರವಾದ ಸಾಧನೆಯನ್ನು ಗೈದವರು ಇರುವಂತೆ ಯೋಗದಲ್ಲಿಯೂ ಇದ್ದಾರೆ. ಸಂಗೀತವನ್ನು ಕಲಿಸುವ ಗುರುಗಳಿರುವಂತೆ ಯೋಗವನ್ನು ಕಲಿಸುವ ಗುರುಗಳು ಇದ್ದಾರೆ. ಸಂಗೀತ ಮತ್ತು ಯೋಗದಲ್ಲಿ ಉನ್ನತವಾದುದನ್ನು ಸಾಧಿಸಿದಾಗ ಅದು ಸ್ವಂತಕ್ಕೂ ಮತ್ತು ಜಗತ್ತಿಗೂ ಸಂತೋಷವನ್ನು ನೀಡಿದ ನಿದರ್ಶನಗಳಿವೆ. ಸಂಗೀತ ಹುಟ್ಟುವುದು ನಾದದಿಂದ. ನಾದದಲ್ಲಿ ಎರಡು ವಿಧ, ಒಂದು ಆಹತನಾದ, ಇನ್ನೊಂದು ಅನಾಹತನಾದ. ಆಹತನಾದ ಸಂಗೀತಕ್ಕೆ ಬಳಸುವುದಾಗಿದೆ, ಅದು ಕಿವಿಗೆ ಕೇಳುವಂಥದ್ದು. ಆದರೆ ಅನಾಹತನಾದವು ಯೋಗಿಗಳ ಜ್ಞಾನದೃಷ್ಟಿಗೆ ಮಾತ್ರ ಸಿಲುಕುವಂಥ, ಕೇವಲ ಜ್ಞಾನೇಂದ್ರಿಯಕ್ಕೆ ಮಾತ್ರ ಗೋಚರಿಸುವಂಥ ಸೂಕ್ಷ್ಮವಾದುದು. ಆದ್ದರಿಂದ ಇದು ಅಂತರ್ನಾದ. ಈ ನಾದವನ್ನು ಕೇಳಬೇಕಾದರೆ ಯೋಗ ಸಾಧನೆಯನ್ನು ಮಾಡುವುದು ಅನಿವಾರ್ಯ. ಗುರುಗಳು ಉಪದೇಶಿಸಿದ ರೀತಿಯಲ್ಲಿ ಸಾಧನೆ ಮಾಡಿ ಅನಾಹತನಾದವನ್ನು ಒಲಿಸಿಕೊಳ್ಳಬೇಕಾಗುತ್ತದೆ. ಇದೇ ಯೋಗ ಜೀವನದ ಪರಮೋಚ್ಚ ಸಾಧನೆ. ಯೋಗಿಗಳು, ಋಷಿಮುನಿಗಳು, ಸಾಧಕರು ಅನಾಹತನಾದದ ಮೂಲಕ ಭಗವಂತನ ದರ್ಶನವನ್ನು ಮಾಡಬಹುದು ಎನ್ನುತ್ತಾರೆ. ಅದಕ್ಕಾಗಿ ಯೋಗಿಗಳು ಅನವರತ ಯೋಗದ ಸಾಧನೆಯಲ್ಲಿ ನಿರತರಾಗುತ್ತಾರೆ ಮತ್ತು ಅಂಥ ಸಾಧನೆಯನ್ನು ಹಂತ ಹಂತವಾಗಿ ಪೂರೈಸಿ ಸಿದ್ಧಿಗಳನ್ನು ಪಡೆದುಕೊಂಡು ಅನಾಹತನಾದವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಸಂಗೀತ ಮತ್ತು ಯೋಗ ಇವು ವಿಭಿನ್ನ ಶಿಸ್ತುಗಳಾಗಿದ್ದರೂ ಅವು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಈ ಸಂಬಂಧ ಬಹು ಹಿಂದಿನಿಂದ ನಡೆದು ಬಂದಿರುವುದನ್ನು ಇತಿಹಾಸ ಹೇಳುತ್ತದೆ. ಸಂಗೀತ ಸಾಧನೆಗೆ ಯೋಗ ಪೂರಕವೆಂದು ಭಾವಿಸಲಾಗಿದೆ, ಹಾಗೆಯೇ ಯೋಗ ಸಾಧನೆಗೆ ಸಂಗೀತವು ಸಹಕಾರಿಯಾಗಿದೆ. ಸಂಗೀತವು ನಾದಕ್ಕೆ ಸಂಬಂಧಿಸಿದ ಶಾಸ್ತ್ರವಾಗಿದ್ದರೆ ಯೋಗವು ಸಿದ್ಧಿಗಳನ್ನು ಪಡೆಯುವ ಮಾರ್ಗವನ್ನು ಬೋಧಿಸುತ್ತದೆ. ಈ ಅಂಶವನ್ನು ಪುರಂದರದಾಸರು ತಮ್ಮ ಒಂದು ಕೀರ್ತನೆಯಲ್ಲಿ ವಿವರಿಸುತ್ತಾರೆ. ನವನಾಳ ಮಧ್ಯದಿ ಪವನ ಸುತ್ತಿದ್ದು ಫಣಿ, ಶಿವನ ತ್ರಿಪುಟ ಸ್ಥಿತಿ ಸ್ಥಿರವಾಗದೆ, ಭವರೋಗ ವೈದ್ಯನ ಧ್ಯಾನ ಮಾಡದೆ, ಶೌರಿ ಶ್ರೀ ಪುರಂದರ ವಿಠಲನ ಸ್ಮರಿಸದೆ ಎಂದು ಹೇಳುತ್ತಾರೆ. ಇಲ್ಲಿ ಪುರಂದರದಾಸರು ನವನಾಳ ಮಧ್ಯದಲ್ಲಿ ಪವನ ಸುತ್ತುವುದನ್ನು ನಾದೋತ್ಪತ್ತಿಗೆ ಸಂಬಂಧಿಸಿದಂತೆ ಹೇಳುತ್ತಾರೆ. ಗಾಳಿಯಿಂದ ಶರೀರದಲ್ಲಿ ನಾದೋತ್ಪತ್ತಿಯಾಗುವುದರಿಂದ ಪವನವು ಇಲ್ಲಿ ನಾದಸ್ವರೂಪಿಯಾಗುತ್ತದೆ. ನಾದದ ಮೂಲಕ ಭವರೋಗ ವೈದ್ಯನ ಧ್ಯಾನ ಮಾಡುವುದು ಯೋಗವಾಗುತ್ತದೆ. ಇದಕ್ಕೆ ಹಿನ್ನೆಲೆಯಾಗಿ ನಾದದೊಳಗೆ ಸುನಾದ ಓಂಕಾರದಿ ಪದವ ಬಿತ್ತಿ ಪರಿಣಾಮಿಯಾಗದೆ ಎಂಬ ಸಾಲುಗಳನ್ನು ಗಮನಿಸಬೇಕು. ಸುನಾದಮಯವಾದ ಓಂಕಾರದಲ್ಲಿ ಪದವನ್ನು ಬಿತ್ತುವುದು ಎಂದರೆ ನಾದಕ್ಕೂ ಶಬ್ದಕ್ಕೂ ಮಿಲನವನ್ನು ಕಲ್ಪಿಸುವುದು ಎಂದರ್ಥ. ಹೀಗೆ ನಾದದೊಂದಿಗೆ ಶಬ್ದ ಕಲಿತು ಸಂಗೀತವಾಗುತ್ತದೆ. ಅಂದರೆ ಓಂಕಾರವು ಸಂಗೀತಕ್ಕೆ ಮೂಲವಾಗುತ್ತದೆ. ಯೋಗಕ್ಕೂ ಸಂಗೀತಕ್ಕೂ ಇರುವ ಸಂಬಂಧವನ್ನು ಪುರಂದರದಾಸರು ತೆರೆದಿಡುವ ಪರಿಯಿದು. ಪುರಂದರದಾಸರು ಸಂಗೀತ ಮತ್ತು ಯೋಗ ಎರಡರಲ್ಲೂ ಸಾಧನೆ ಮಾಡಿದವರೆಂಬುದನ್ನು ಗಮನಿಸಬೇಕು. ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಯೋಗಕ್ಕೂ ನಾದಮೂಲವಾದ ವಾಯುವಿಗೂ ಇರುವ ಸಂಬಂಧವನ್ನು ಹೀಗೆ ವಿವರಿಸುತ್ತಾರೆ. ಅನಾಹತ ಚಕ್ರ ವಾಯು ಸಂಬಂಧ, ಅಲ್ಲಿಗೆ ಈಶ್ವರ ಅಧಿದೇವತೆ. ಇಲ್ಲಿ ಅನಾಹತ ಚಕ್ರ ಯೋಗಕ್ಕೆ ಸಂಬಂಧಿಸಿದ್ದಾದರೆ ವಾಯು ನಾದಕ್ಕೆ ಸಂಬಂಧಿಸಿದ್ದು, ನಾದ ಸಂಗೀತಕ್ಕೆ ಸಂಬಂಧಿಸಿದ್ದು. ಅಲ್ಲಮ ಪ್ರಭುಗಳು ವಿವರಿಸುವ 6 ಚಕ್ರಗಳು ಯೋಗ ವಿದ್ಯೆಗೆ ಸಂಬಂಧಿಸಿವೆ. ಈ ವಚನದಲ್ಲಿ ಯೋಗಕ್ಕೂ ಸಂಗೀತಕ್ಕೂ ಇರುವ ನಂಟನ್ನು ಅಲ್ಲಮ ಪ್ರಭುಗಳು ದೃಢಪಡಿಸುತ್ತಾರೆ. ಅಲ್ಲಮ ಪ್ರಭುಗಳ ಇನ್ನೊಂದು ವಚನವನ್ನು ಇದೇ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಸಹಸ್ರದಳ ಕಮಲದ ಬ್ರಹ್ಮರಂಧ್ರದಲ್ಲಿಪ್ಪ ಅಮೃತ ಸ್ವರವನ್ನರಿದು ಹಿಡಿದುಕೊಂಬುದು ಅರಿದು ಗುಹೇಶ್ವರ ಎಂಬಲ್ಲಿ ಅವರು ಅನಾಹತನಾದವೆಂದರೆ ಅದು ಅಮೃತ ಸ್ವರ ಎಂದು ಸಾಧಿಸುತ್ತಾರೆ. ಇದು ಇರುವುದು ಸಹಸ್ರದಳ ಕಮಲದ ಬ್ರಹ್ಮರಂಧ್ರದಲ್ಲಿ. ಅದನ್ನು ಅರಿದು ಹಿಡಿದುಕೊಂಬುದು ಎಂದರೆ ಸಾಧನೆಯ ಗಂತವ್ಯವನ್ನು ತಲುಪಿದಂತೆ. ಅಂದರೆ ಯೋಗ ಸಾಧನೆಯಿಂದ ಅಮೃತ ಸ್ವರಮಯವಾದ ಅನಾಹತನಾದವನ್ನು ಜ್ಞಾನ ಮೂಲದಿಂದ ಅರಿತು ಅದನ್ನು ಹಿಡಿಯುವುದೇ ಪರಮ ಸಾಧನ. ಅದೇ ಶಿವನ ಸಾಕ್ಷಾತ್ಕಾರವೂ ಹೌದು. ಹೀಗೆ ವಚನದಲ್ಲಿ ಅಲ್ಲಮ ಪ್ರಭುಗಳು ಸಂಗೀತಕ್ಕೂ ಯೋಗಕ್ಕೂ ಇರುವ ಸಂಬಂಧವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತಾರೆ. ಅವರೊಬ್ಬ ಮಹಾಯೋಗಿ, ನಾದರೂಪಿಯಾಗಿರುವುದರಿಂದಲೇ ಸಂಗೀತ ಮತ್ತು ಯೋಗಕ್ಕಿರುವ ನಂಟನ್ನು ಇಷ್ಟು ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಸಂಗೀತೋಪಯೋಗಿಯಾಗಿರುವ ಅನಾಹತನ

ಪದವು ಯೋಗವನ್ನು ಹೊರತುಪಡಿಸಿಲ್ಲ. ಸಂಗೀತದಲ್ಲಿ ಸಾಧನೆಯನ್ನು ಮಾಡುವವನು ಸ್ವಲ್ಪ ಮಟ್ಟಿಗಾದರೂ ಯೋಗವನ್ನು ಕಲಿಯಬೇಕಾಗುತ್ತದೆ. ಹಠಯೋಗ ಸಂಗೀತಕ್ಕೆ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಸಂಗೀತ ಶಾಸ್ತ್ರವು ವಿವರಿಸುವ 5000ಕ್ಕೂ ಮಿಕ್ಕ ಅಲಂಕಾರಿಕ ಸ್ವರ ವಿನ್ಯಾಸಗಳನ್ನು ರಟವಾನೆ ಮಾಡುವುದು ಹಠಯೋಗದಿಂದ ಸುಲಭವಾಗುತ್ತದೆ. ಬೆಳಗಿನ ಸಮಯ ನದಿಯ ನೀರಿನಲ್ಲಿ ಕಂಠದವರೆಗೂ ಮುಳುಗಿ ನಿಂತು ಸ್ವರ ಸಾಧನೆ ಮಾಡುವುದು ಒಂದು ಕ್ರಮ. ಇದು ಹಠಯೋಗದ ಒಂದು ಭಾಗ. ಸಂಗೀತ ಲೋಕದಲ್ಲಿ ಧ್ರುವತಾರೆ ಎನಿಸಿದ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿಯವರು ಇಂತಹ ಹಠಯೋಗವನ್ನು ಅವರು ಸಂಗೀತ ಕಲಿಯಲು ಜಾಲಂಧರದಲ್ಲಿದ್ದಾಗ ಅಳವಡಿಸಿಕೊಂಡ ನಿದರ್ಶನವಿದೆ. ಕೊರೆಯುವ ಚಳಿಯಲ್ಲಿ ಬೆಳಗಿನ ಜಾವ 5 ಗಂಟೆಗೆದ್ದು 10-6 ಕೊಡ ತಣ್ಣೀರನ್ನು ನಿರಂತರವಾಗಿ ತಲೆಯ ಮೇಲೆ ಸುರಿದುಕೊಳ್ಳುವುದು ಮತ್ತು ದಿನಕ್ಕೆ 1000 ದಂಡ ಹೊಡೆಯುವುದು ಹಠಯೋಗವಲ್ಲದೆ ಮತ್ತೇನು? ಯೋಗ ಸಾಧನೆಯ ಭಾಗವಾಗಿರುವ ಸೂರ್ಯ ನಮಸ್ಕಾರ, ದಂಡ ಬೈಠಕಗಳನ್ನು ಮಾಡಿ ಶರೀರ ಸಂಪತ್ತಿನೊಂದಿಗೆ ಶಾರೀರ ಸಂಪತ್ತನ್ನು ಸಾಧಿಸುವುದು ಸಂಗೀತಗಾರರ ಸಾಧನೆಯ ಒಂದು ಮಜಲು. ನಿರಂತರವಾಗಿ ದೇಹಕ್ಕೆ ವ್ಯಾಯಾಮವನ್ನು ಒದಗಿಸುವುದರಿಂದ ನಮ್ಮ ದೇಹವು ಸದೃಢವಾಗುತ್ತದೆ ಮತ್ತು ಅದು ಸ್ವರ ಸಾಧನೆಗೆ ಪೂರಕವಾಗುತ್ತದೆ. ಹಾಗಾಗಿ ಸಂಗೀತಗಾರರು ಸ್ವರ ಸಾಧನೆಯೊಂದಿಗೆ ಯೋಗ ಸಾಧನೆಯಲ್ಲೂ ನಿರತರಾಗುವುದು ಅವರ ಸಾಧನೆಗೆ ಪೂರಕವಾಗುತ್ತದೆ. ವೈಜ್ಞಾನಿಕವಾಗಿಯೂ ಇದು ಸಿದ್ಧ ಸಂಗತಿಯಾಗಿದೆ. ಮಾನವನ ದನಿಗೆ ಕಾರಣವಾಗುವ ಶರೀರದ 3 ಅಂಗಗಳೆಂದರೆ ಶ್ವಾಸಕೋಶಗಳು, ಸ್ವರನಳಿಕೆ ಮತ್ತು ಅನುನಾದಕಗಳು. ಮಾನವನಲ್ಲಿ ದನಿಯ ಉತ್ಪತ್ತಿಯು ಗಾಳಿಯ ಮೂಲಕ ಆಗುತ್ತದೆ. ನಾದೋತ್ಪತ್ತಿಗೆ ದೀರ್ಘವಾದ ಮತ್ತು ನಿಯಂತ್ರಿತವಾದ ಶ್ವಾಸೋಚ್ಛ್ವಾಸ ಕ್ರಿಯೆಯು ಅವಶ್ಯಕವಾಗಿದೆ. ಅದರಲ್ಲೂ ನಿರಂತರವಾದ ಗಾಯನಕ್ಕೆ ಅವಶ್ಯವಾಗಿರುವುದು ಶ್ವಾಸಕೋಶಗಳಿಗೆ ವೇಗವಾಗಿ ವಾಯು ಪೂರೈಸಿಕೊಳ್ಳುವ ಮತ್ತು ದೀರ್ಘವಾಗಿ ನಿಯಂತ್ರಿತ ನಿಶ್ವಾಸ ಮಾಡುವ ಸಾಮರ್ಥ್ಯ. ಇದರಿಂದಾಗಿ ಸ್ವರಗಳನ್ನು ದೀರ್ಘಕಾಲದವರೆಗೆ ವಿಸ್ತರಿಸಲು ಅನುಕೂಲವಾಗುತ್ತದೆ. ಇದಕ್ಕಾಗಿ ಗಾಯಕರ ಎದೆ ವಿಶಾಲವಾಗಿದ್ದಷ್ಟು ಒಳ್ಳೆಯದು ಎಂದು ಸಂಗೀತಶಾಸ್ತ್ರ ಹೇಳುತ್ತದೆ. ಶ್ವಾಸಕೋಶಗಳು ಸ್ವರನಳಿಕೆಗೆ ವಾಯುಧಾರೆಯನ್ನು ಒದಗಿಸುತ್ತವೆ. ಈ ವಾಯುದ್ವಾರೆಯು ಶ್ವಾಸನಾಳದ ದ್ವಾರದ ಮೂಲಕ ಹೊರದೂಡಲ್ಪಡುವಾಗ ಅದು ಸ್ವರತಂತುಗಳ ಕಂಪನಕ್ಕೆ ಕಾರಣವಾಗುತ್ತದೆ. ಇದರಿಂದ ನಾದವು ಹುಟ್ಟಿಕೊಳ್ಳುತ್ತದೆ. ಹೀಗೆ ಉತ್ಪತ್ತಿಯಾಗುವ ನಾದವು ಸ್ವರದ ಮಟ್ಟ ಅಥವಾ ಪಿಚ್ ಎನಿಸುತ್ತದೆ. ಇದು ಸ್ವರತಂತುಗಳ ಕಂಪನದ ತೀವ್ರತೆಯನ್ನು ಅವಲಂಬಿಸಿರುತ್ತದೆ. ಈ ಸ್ವರತಂತುಗಳು ಅಖಂಡವಾಗಿ ಕಂಪಿಸುವುದಿಲ್ಲ, ಅವು ಖಂಡಖಂಡವಾಗಿ ಕಂಪಿಸುತ್ತವೆ ಎಂದು ದೇಹಶಾಸ್ತ್ರ ವಿವರಿಸುತ್ತದೆ. ಇವುಗಳ ಕಂಪನ ಸಂಖ್ಯೆಗೆ ಅನುಗುಣವಾಗಿ 3 ಸ್ತರದ ಸ್ವರಮಟ್ಟವನ್ನು ಕೇಳುವುದಕ್ಕೆ ಸಾಧ್ಯವಾಗುತ್ತದೆ. ಅವುಗಳೆಂದರೆ ಮಂದ್ರ, ಮಧ್ಯ ಮತ್ತು ತಾರ ಸ್ತರಗಳು. ಹೀಗೆ ಹುಟ್ಟುವ ಧ್ವನಿಯನ್ನು ಹೊರಹಾಕುವ ಕೆಲಸವನ್ನು ವಾಹಕಗಳು ಮಾಡುತ್ತವೆ. ಧ್ವನಿ ಪೆಟ್ಟಿಗೆಯಲ್ಲಿ ಉತ್ಪತ್ತಿಯಾದ ನಾದ ಟೋನ್ ಮತ್ತು ಅದರ ಅನುಸ್ವರಗಳು ಗಂಟಲು ಮತ್ತು ಬಾಯಿಯ ಮೂಲಕ ಹಾದು ಹೋಗುವಾಗ ವಾಹಕಗಳು ಅವುಗಳಿಗೆ ವಿಸ್ತಾರವನ್ನು ಕಲ್ಪಿಸುತ್ತವೆ. ಅಂದರೆ ಧ್ವನಿ ಪೆಟ್ಟಿಗೆಯಲ್ಲಿ ಹುಟ್ಟಿದ ನಾದವು ಒಂದು ನಿರ್ದಿಷ್ಟವಾದ ಸ್ವರಮಟ್ಟವನ್ನು ಹೊಂದಿದ ಮೇಲೆ ಅದು ವಾಹಕಗಳಲ್ಲಿ ವಿಸ್ತಾರವನ್ನು ಪಡೆದು ಹೊರಹೊಮ್ಮುತ್ತದೆ. ವಾಹಕಗಳಾದ ಗಂಟಲು, ಎದೆಯ ಗೂಡುಗಳಿಂದ ವಿಸ್ತಾರವನ್ನು ಪಡೆದ ನಾದವು ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಈ ವಾಹಕಗಳು ಆಕಾರ, ಗಾತ್ರ ಮತ್ತು ಸ್ಥಿರತೆಯನ್ನು ಸ್ನಾಯುಗಳ ಮೂಲಕ ಬದಲಾಯಿಸಿಕೊಳ್ಳುವುದರಿಂದ ವಿವಿಧ ಬಗೆಯ ನಾದವನ್ನು ಕೇಳುವುದಕ್ಕೆ ಸಾಧ್ಯವಾಗುತ್ತದೆ. ಇದರಿಂದ ನಾದ ಮಾಧುರ್ಯ ಹೆಚ್ಚಾಗುತ್ತದೆ. ಈ ರೀತಿಯ ಬದಲಾವಣೆ ಮತ್ತು ಶ್ವಾಸಕೋಶಗಳಿಂದ ಹೊರದೂಡಲ್ಪಡುವ ವಾಯುಧಾರೆಯ ಪ್ರಮಾಣದ ಮೇಲೆ ಧ್ವನಿಯ ಗಾತ್ರ ಬದಲಾಗುತ್ತದೆ. ಗಾಳಿಯ ಪ್ರಮಾಣ ಕಡಿಮೆ ಇದ್ದರೆ ಮೆಲ್ಲಗೆ, ದೊಡ್ಡದಿದ್ದರೆ ಜೋರಾಗಿ ನಾದವು ಕೇಳುತ್ತದೆ. ಈ ಎಲ್ಲ ಕ್ರಿಯೆಗಳು ನಿಯಮಿತವಾಗಿ, ನಿರಂತರವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯುವಂತೆ ಮಾಡುವುದು ಮುಖ್ಯವಾಗುತ್ತದೆ. ನಿರಂತರ ವ್ಯಾಯಾಮ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಮುಂತಾದ ಕ್ರಿಯೆಗಳು ದೇಹದ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಕ ಸಂಗೀತಗಾರರಿಗೆ ಸುಲಲಿತವಾಗಿ ಹಾಡುವುದಕ್ಕೆ ಸಹಾಯ ಮಾಡುತ್ತವೆ. ಹಾಗಾಗಿ ಯೋಗವು ಸಂಗೀತದ ಆಹತ ಮತ್ತು ಅನಾಹತ ನಾದಗಳ ಸಾಧನೆಯಲ್ಲಿ ಬೆಂಬಲವಾಗಿ ನಿಲ್ಲುತ್ತದೆ. ಸಂಗೀತಕ್ಕೆ ದೇಹಬಲ ಹೇಗೆ ಮುಖ್ಯವೋ ಹಾಗೆ ಮನೋಬಲವು ಮುಖ್ಯವಾಗುತ್ತದೆ. ಗಾಯಕನ ಮನಸ್ಸು ಸದಾ ಪ್ರಸನ್ನವಾಗಿರಬೇಕು, ಅದು ಏಕಾಗ್ರತೆಯನ್ನು ಸಾಧಿಸಬೇಕು. ನಿರಂತರವಾದ ಧ್ಯಾನ ಕ್ರಿಯೆ ಇದನ್ನು ಸಾಧಿಸಿಕೊಡುತ್ತದೆ. ಧ್ಯಾನ ಕ್ರಿಯೆ ಯೋಗದ ಒಂದು ಭಾಗವಾಗಿದೆ. ಹೀಗೆ ಯೋಗ ಮತ್ತು ಸಂಗೀತಗಳು ಸಂಬಂಧವನ್ನು ಹೊಂದುತ್ತವೆ. ಭಾರತೀಯ ಸಂಗೀತದ ಚರಿತ್ರೆಯನ್ನು ಅವಲೋಕಿಸಿದಾಗ ಇಬ್ಬರು ಮಹಾನ್ ಸಾಧಕರು ಸಂಗೀತ ಮತ್ತು ಯೋಗದಿಂದ ಅಪ್ರತಿಮವಾದ ಸಾಧನೆಯನ್ನು ಮಾಡಿದುದು ಕಂಡುಬರುತ್ತದೆ. ಒಬ್ಬರು ಸ್ವಾಮಿ ಹರಿದಾಸರು ಮತ್ತು ಇನ್ನೊಬ್ಬರು ಅವರ ಪರಮಶಿಷ್ಯ ತಾನಸೇನರು. ಇವರಿಬ್ಬರು ಯೋಗ ಸಂಗೀತವನ್ನು ಸಾಧಿಸಿದವರು ಎಂದು ಅನೇಕ ಇತಿಹಾಸಕಾರರು ದಾಖಲಿಸುತ್ತಾರೆ. ಯೋಗ ಸಂಗೀತವೆಂಬುದು ಯೋಗ ಮತ್ತು ಸಂಗೀತವನ್ನು ಬೆಸೆದುಕೊಂಡ ಒಂದು ವಿದ್ಯೆ. ಇಲ್ಲಿ ಯೋಗ ಮತ್ತು ಸಂಗೀತಗಳು ಪರಸ್ಪರ ಮೇಳುವಿಕೆ ಘಟಿಸುತ್ತದೆ. ಯೋಗ ಸಾಧನೆಯಲ್ಲಿ ಒಂದು ಹಂತದ ಎತ್ತರವನ್ನು ಏರಿದ ಮೇಲೆ ಯೋಗದೊಂದಿಗೆ ತನ್ನ ಸಂಗೀತವನ್ನು ಬೆಸೆಯುವ ಕ್ರಿಯೆ ಆರಂಭವಾದರೆ ಸಾಧಕನು ಯೋಗ ಸಂಗೀತದಲ್ಲಿ ಮೊದಲ ಹೆಜ್ಜೆಯನ್ನು ಇರಿಸಿದಂತೆ. ಯೋಗ ಸಂಗೀತದಲ್ಲಿ ಸಾಧನೆಯ ಗುರಿ ಎಂದರೆ ಸಪ್ತಚಕ್ರಗಳನ್ನು ಜಾಗೃತಗೊಳಿಸಿಕೊಂಡು ಅವುಗಳನ್ನು ಸಪ್ತಸ್ವರಗಳೊಂದಿಗೆ ಬೆಸೆಯುವುದು. ಇದನ್ನು ಸ್ವಾಮಿ ಹರಿದಾಸರು ಮತ್ತು ತಾನಸೇನ ಸಾಧಿಸಿದ್ದರೆಂದು ಇತಿಹಾಸಕಾರರು ದಾಖಲಿಸುತ್ತಾರೆ.
ಅವರು ಯೋಗ ಸಂಗೀತದ ಬಲ

0: ದಿಂದ ಸಾಧಿಸಿದ ಸಾಧನೆ ಹೇಗಿತ್ತೆಂದರೆ, ಸ್ವಾಮಿ ಹರಿದಾಸರು ಲಂಕಾದಹನ ಸಾರಂಗ ರಾಗವನ್ನು ಹಾಡಿ ವನದಲ್ಲಿ ಬೆಂಕಿಯನ್ನು ಉರಿಸಿದರೆ ಅವರ ಶಿಷ್ಯ ತಾನಸೇನ ಮೇಘರಾಗದಿಂದ ಮಳೆ ಬರಿಸಿ ಅದೇ ಬೆಂಕಿಯನ್ನು ನಂದಿಸಿದ ಕತೆ ಇಬ್ಬರ ಜೀವನ ಚರಿತ್ರೆಗಳಲ್ಲೂ ದಾಖಲಾಗಿದೆ. ಮುಂದೆ ತಾನಸೇನನು ದೀಪಕ ರಾಗವನ್ನು ಹಾಡಿ ದೀಪವನ್ನು ಉರಿಸಿದ ಕಥೆಯೂ ಉಲ್ಲೇಖಗೊಳ್ಳುತ್ತದೆ. ಇದೆಲ್ಲ ಸಾಧ್ಯವಾದುದು ಯೋಗ ಸಂಗೀತದಿಂದ ಎಂದು ವಿವರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬದರೀಧಾಮದ ತಪೋನಿಧಿ ಎಂದು ಹೆಸರಾಗಿರುವ ಸ್ವರಸಂತ ದತ್ತಾತ್ರೇಯ ಪರ್ವತಿಕರ್ ಅವರ ಹೆಸರು ಸಂಗೀತ ಮತ್ತು ಯೋಗ ಎರಡೂ ಕ್ಷೇತ್ರಗಳಲ್ಲಿ ಪ್ರಮುಖವಾದುದು ಎನಿಸಿದೆ. ಅವರು ಋಷಿಕೇಶದಲ್ಲಿಯ ಸ್ವಾಮಿ ಶಿವಾನಂದ ಆಶ್ರಮಕ್ಕೆ ತೆರಳಿ ಅಲ್ಲಿನ ಸ್ವಾಮೀಜಿಯವರಿಂದ ಯೋಗ ದೀಕ್ಷೆ ಹೊಂದಿದವರು. ಪರ್ವತಿಕರ್ ಅವರು ಸಂಗೀತದ ಸ್ವರಗಳಲ್ಲಿ ಮೈಮರೆಯುವ ಆನಂದವನ್ನು ಶಿವಾನಂದ ಸ್ವಾಮೀಜಿಯವರಿಗೆ ಪರಿಚಯಿಸಿ ಅವರಿಂದ ಸಂಗೀತ ಸಾಧನೆಗಾಗಿ ಯೋಗದ ಬಳಕೆಯ ಮರ್ಮವನ್ನು ಅರಿತುಕೊಂಡರು. ತತ್ಪರಿಣಾಮವಾಗಿ 1955 ಋಷಿಕೇಶದಲ್ಲಿ ನಾದಾನಂದ ಸಂಸ್ಥೆ ಹುಟ್ಟಿಕೊಂಡು ಯೋಗ ಮತ್ತು ಸಂಗೀತದ ಸಮನ್ವಯತೆಯನ್ನು ಸಾಧಿಸುವ ಕೆಲಸದಲ್ಲಿ ತೊಡಗಿಕೊಂಡಿತು. ಒಮ್ಮೆ ಪರ್ವತಿಕರ್ ಅವರು ದೀಪಕ ರಾಗವನ್ನು ತಮ್ಮ ದತ್ತಾತ್ರೇಯ ವೀಣೆಯಲ್ಲಿ ನುಡಿಸಿ ದೀಪಗಳನ್ನು ಪ್ರಜ್ವಲಗೊಳಿಸಿದರೆಂದು ಅವರ ಚರಿತ್ರೆಯಲ್ಲಿ ದಾಖಲಿಸಲಾಗಿದೆ. ತಾನಸೇನ ನಂತರ ದೀಪಕ ರಾಗದಿಂದ ದೀಪ ಬೆಳಗಿಸಿದ ಎರಡನೆಯ ಉದಾಹರಣೆ ಇದು. 1950 ಸೊಲ್ಲಾಪುರದಲ್ಲಿ ನಡೆದ ಚಂಡಿಕಾಯಾಗದ ಸಂದರ್ಭದಲ್ಲಿಯೂ ಅವರು ಇದೇ ರೀತಿಯ ಚಮತ್ಕಾರವನ್ನು ತೋರಿ ಜನರನ್ನು ಅಚ್ಚರಿಗೆ ನೂಕಿದ್ದರೆಂದು ಹೇಳಲಾಗುತ್ತದೆ. ಇವೆಲ್ಲ ಸಾಧ್ಯವಾಗುವುದು ಯೋಗ ಸಂಗೀತದಿಂದ ಎಂಬ ನಂಬಿಕೆ ಇದೆ. ಸಂಗೀತಕ್ಕೆ ಯೋಗ, ಯೋಗಕ್ಕೆ ಸಂಗೀತ ಪರಸ್ಪರ ಪೂರಕವಾಗಿರುತ್ತವೆ. ಯೋಗದಿಂದ ಸಂಗೀತ ಸಾಧಿಸುವಂತೆ ಸಂಗೀತದಿಂದ ಯೋಗ ಸಾಧಿಸುತ್ತದೆ. ಧ್ಯಾನದಲ್ಲಿ ಏಕಾಗ್ರತೆಯನ್ನು ತರಲು ಶಾಸ್ತ್ರೀಯ ಸಂಗೀತವನ್ನು ಕೇಳುವಂತೆ ಸೂಚಿಸಲಾಗುತ್ತದೆ. ಶಾಸ್ತ್ರೀಯ ಸಂಗೀತವು ಸುದೀರ್ಘ ಅವಧಿಯ ವಿಸ್ತರಣೆಯನ್ನು ಹೊಂದಿರುವುದರಿಂದ ಧ್ಯಾನದ ಅವಧಿ ದೀರ್ಘವಾಗಿರಲು ಅದನ್ನು ಕೇಳುವಂತೆ ಸೂಚಿಸಲಾಗುತ್ತದೆ. ಗಾಯನವು ಯೋಗದ ಒಂದು ಭಾಗವೆಂದೇ ಪರಿಗಣಿತವಾಗುತ್ತದೆ. ಹಾಡುವಾಗ ಗಾಯಕನು ಉಸಿರನ್ನು ದೀರ್ಘವಾಗಿ ಒಳಗೆ ತೆಗೆದುಕೊಂಡು ಹಂತ ಹಂತವಾಗಿ ಒಳಗೆ ಸಂಗ್ರಹವಾಗಿರುವ ವಾಯುವನ್ನು ಬಳಸಿಕೊಳ್ಳುತ್ತಾ ಸ್ವರಗಳ ಯಾನ ಮಾಡುತ್ತಾನೆ. ಈ ಯಾನವು 3 ಸಪ್ತಕಗಳ ವಿಸ್ತಾರವನ್ನು ಪಡೆಯುತ್ತದೆ. ಅಂದರೆ ಗಾಯಕನು ಹಾಡುವಾಗ ಅರಿವಿಲ್ಲದಂತೆಯೇ ಪ್ರಾಣಾಯಾಮ ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಪ್ರಾಣಾಯಾಮವು ಉಸಿರಾಟದ ನಿಯಂತ್ರಣವನ್ನು ಸಾಧಿಸುತ್ತದೆ. ಗಾಯಕನಿಗೆ ಅದು ಅನಾಯಾಸವಾಗಿ ಒದಗುತ್ತದೆ. ಹಾಡುವಾಗಿನ ಗಾಯನದ ಲಯವು ಉಸಿರಾಟದ ಗತಿಯನ್ನು ನಿಯಂತ್ರಿಸುತ್ತದೆ. ಇದರಿಂದ ದೇಹದ ಚಲನೆಗಳೆಲ್ಲ ಲಯಬದ್ಧಗೊಳ್ಳುತ್ತವೆ. ಇದರಿಂದಾಗಿ ಗಾಯಕನೊಬ್ಬ ಧ್ಯಾನಸ್ಥ ಸ್ಥಿತಿಯಲ್ಲಿ ಬಹುಕಾಲ ಉಳಿಯುವುದಕ್ಕೆ ಸಂಗೀತ ನೆರವಾಗುತ್ತದೆ. ಯೋಗಿಗಳು ದೇಹದಂಡನೆಯಿಂದ ಸಾಧಿಸುವುದನ್ನು ಗಾಯಕನು ಸಹಜವಾಗಿ ಸಾಧಿಸುತ್ತಾನೆ. ಮೇಲುನೋಟಕ್ಕೆ ಯೋಗ ಮತ್ತು ಸಂಗೀತ ಎರಡೂ ವಿಭಿನ್ನ ವಿದ್ಯೆಗಳಾಗಿದ್ದರೂ ಅವುಗಳ ಅಂತಿಮ ಗುರಿ ಒಂದೇ ಆಗಿದೆ. ಯೋಗದಿಂದಲೂ ಸಂಗೀತದಿಂದಲೂ ಅನಾಹತನಾದವನ್ನು ತಲುಪುವ ಸಾಧನೆ ಮಾಡಲಾಗುತ್ತದೆ. ಅಂತೆಯೇ ಸಂಗೀತ ಸಾಧಕರನ್ನು ನಾದಯೋಗಿ ಎಂದು ಕರೆಯುತ್ತಾರೆ. ಯೋಗಿ ಅಪಾರ ಸಾಧನೆಯಿಂದ ಸಿದ್ಧಿಯನ್ನು ಪಡೆದಂತೆ ಸಂಗೀತಗಾರನು ಅಪಾರ ಸಾಧನೆಯಿಂದ ಸಿದ್ಧಿಯನ್ನು ಪಡೆಯುತ್ತಾನೆ. ಸಂಗೀತಗಾರನಿಗೆ ಯೋಗದ ಮತ್ತು ಯೋಗ ಸಾಧಕನಿಗೆ ಸಂಗೀತದ ಸಹಯೋಗವಿದ್ದರೆ ಸಾಧನೆಯ ಮಾರ್ಗ ಇನ್ನಷ್ಟು ಸುಲಭವಾಗುತ್ತದೆ ಎಂಬುದನ್ನು ಗ್ರಂಥಗಳು ವಿವರಿಸುತ್ತವೆ. ಹೀಗೆ ಯೋಗ ಮತ್ತು ಸಂಗೀತಗಳು ಪರಸ್ಪರ ಪೂರಕವಾಗಿರುವಂತೆ ಪರಸ್ಪರ ಅವಲಂಬಿಯೂ ಆಗಿರುತ್ತವೆ. ಇವೆರಡನ್ನೂ ಸಾಧಿಸಿಕೊಂಡು ಸಾಧನೆ ಮಾಡುವ ಸಂಗೀತಗಾರರ ಸಂತತಿ ಕಡಿಮೆಯಾಗುತ್ತಿರುವುದರಿಂದ ಇಂದಿನ ಯುವ ಸಾಧಕರಲ್ಲಿ ಈ ಕುರಿತು ಜಾಗೃತಿಯನ್ನು ಮೂಡಿಸುವುದು ಇಂದಿನ ಅವಶ್ಯಕತೆ.
1: ಅಂತಾರಾಷ್ಟ್ರೀಯ ಯೋಗ ಮತ್ತು ಸಂಗೀತ ದಿನದ ಸಂದರ್ಭದಲ್ಲಿ ಯೋಗ ಮತ್ತು ಸಂಗೀತ ಈ ಕುರಿತು ಇದುವರೆಗೆ ಮಾತನಾಡಿದವರು ಶಿರೀಶ್ ಜೋಶಿ. ನೆರವು ಶೈಲಜಾ ರಾಜ್ಕುಮಾರ್.

0: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
3: ಇದು ಸಮಯ, ಇದು ಬೆಳಗು, ಇದು ಭಾವ.

0: ಎಷ್ಟು ವಯಸ್ಸು ನಿನಗೆ?
1: 19 ಒಡೆಯ.
0: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ.
2: ಸಾವಧಾನ, ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರಿಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗೆ ಅನಿಸೋದು.
2: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
2: ಆಕಾಶವಾಣಿ

0: ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರೆತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
2: ಒಂದು ಬಾರಿ ಸ್ಮರಣೆ ಸಾಲದೆ
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
0: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
3: ಆತ್ಮೀಯರಿಗೆ ನಮಸ್ಕಾರ. ಇವತ್ತು June 21. ತಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಹೆಚ್ಚು ಹಗಲು ಇರುವಂತ ದಿನ ಅಲ್ಲ. ಅಷ್ಟೇ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.

ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರಯತ್ನದಿಂದಾಗಿ, ಒಂದು ಅತ್ಯಂತ ಸದುದ್ದೇಶದಿಂದಾಗಿ ನಾವಿವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಯಾಕೆ ಅನ್ನೋದನ್ನ ಈವರೆಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಹೇಳ್ತಾ ಬಂದಿದ್ದೀವಿ ಅಲ್ಲ. ಹಂಗಿದ್ರೆ ಯೋಗ ಯಾಕೆ ಮಾಡ್ತೀವಿ ನಾವು, ಯಾಕೆ ಮಾಡಬೇಕು? ಖಂಡಿತ ಪ್ರತಿಯೊಬ್ಬ ಮನುಷ್ಯ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾವುದೇ ವಯಸ್ಸಲ್ಲಿರಲಿ, ನಾವು ಯೋಗ ಮಾಡಿದರೆ ನಮ್ಮ ಸಮಗ್ರ ಆರೋಗ್ಯವನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನಾವು ಈವರೆಗೂ ನೋಡಿದ್ವಿ ಅಲ್ಲ. ಹಂಗಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ, ನಾವೆಲ್ಲ ನೋಡ್ತಾ ಇದ್ದೀವಿ. ಟಿವಿಯಲ್ಲೂ ಯೋಗ ಬರ್ಲಿಕ್ಕತ್ತದ, ಮೊಬೈಲಲ್ಲೂ ಯೋಗ ಅದ, ಎಲ್ಲಾ ಕಡೆನೂ ಯೋಗದ ಒಂದು ಸ್ಲೋಗನ್ಗಳನ್ನ ಕೇಳ್ತಾ ಇದ್ದೀವಿ, ಮಾಹಿತಿಯನ್ನ ಕೇಳ್ತಾ ಇದ್ದೀವಿ. ಹಂಗಿದ್ರೆ ಮಹತ್ವದ ಯಾವುದು ಅಂದ್ರೆ ಬರೀ ಕೇಳೋದಲ್ಲ. ಪತಂಜಲಿ ಮುನಿ ಹೇಳ್ತಾನ, ಅತಃ ಯೋಗಾನುಶಾಸನಂ, ಅಂದ್ರೆ ಯೋಗವನ್ನ ಈಗ ಸದ್ಯ ಆರಂಭ ಮಾಡ್ರಿ ಅಂತ. ಯೋಗ ಕೇಳುವುದಲ್ಲ, ಇದು ಉಪದೇಶ ಅಲ್ಲ, ಇದು ಅನುಷ್ಠಾನ, ಅಂದ್ರೆ ಮಾಡುವಂಥದ್ದು ಅಂತ. ಹಂಗಿದ್ರೆ ನಮಗೋಸ್ಕರ, ನಮ್ಮ ಸಮಗ್ರ ಆರೋಗ್ಯಕ್ಕೋಸ್ಕರ ನಾವು ಈ ದಿನ ಒಂದು ಪ್ರತಿಜ್ಞೆಯನ್ನ ಮಾಡೋಣ. ನಮ್ಮ ಮಾನಸಿಕ ಸಮತೋಲನ, ಶಾರೀರಿಕ ಸದೃಢತೆ ಹಾಗೂ ನಮ್ಮ ಭಾವನಾತ್ಮಕ ಸಮತೋಲನಕ್ಕಾಗಿ, ಸಾಮಾಜಿಕವಾಗಿ ನಮ್ಮ ಎಲ್ಲ ಸಂಬಂಧಗಳು ಸೌಹಾರ್ದದಿಂದ ಇರಲಿಕ್ಕಾಗಿ ನಾವು ಈ ದಿನದಿಂದಲೇ ಯೋಗವನ್ನ ಮಾಡ್ತೀವಿ ಅಂತ. ನೀವು ಯೋಗವನ್ನ ಮಾಡುವಾಗ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಗುರು ಇಲ್ಲದೆ ಯೋಗವನ್ನ ಮಾಡಬೇಡಿ. ಯಾಕೆ ಅಂದ್ರೆ ಯೋಗ ಮುಖ್ಯವಾಗಿ ಮನಸ್ಸನ್ನ ಮುಟ್ಟುವಂಥದ್ದು. ನಿಮ್ಮ ಇಡೀ ವ್ಯಕ್ತಿತ್ವ ಹೇಗೆ ಇದೆ ಅನ್ನುವುದು ಪುಸ್ತಕಗಳಿಗಾಗ್ಲಿ ಅಥವಾ ಯೋಗದ ಕಾರ್ಯಕ್ರಮಗಳು ಬರ್ತಾವಲ್ಲ ಅದಕ್ಕಾಗ್ಲಿ ಗೊತ್ತಿಲ್ಲ. ನಿಮ್ಮ ಪರ್ಸನಾಲಿಟಿ ಗೊತ್ತಾಗೋದು ನೀವು ಒಬ್ಬ ಯೋಗ್ಯ ಗುರುವಿನ ಎದುರಿಗೆ ಹೋದಾಗ ಮಾತ್ರ. ಅದಕ್ಕೆ ಬೇಕಾದ ರೀತಿಯಲ್ಲಿ ಯೋಗವನ್ನ ಅದೇ ಪುಸ್ತಕಗಳಿಂದ, ಅದೇ ಮಾಹಿತಿಯನ್ನ ಪಡೆದುಕೊಂಡು ಆ ಗುರು ನಿಮಗೆ ಹೇಳಿಕೊಡ್ತಾರೆ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದನ್ನ. ಪುಸ್ತಕಗಳು ಮತ್ತು ಮಾಹಿತಿಯ ಒಂದು ಆಧಾರವನ್ನ ನಾವು ಈ ತರಬೇತಿಯನ್ನ ಪಡೆದುಕೊಂಡ ನಂತರ ಆಧರಿಸುವುದು ಒಳ್ಳೆಯದು. ಮತ್ತೆ ಯೋಗ ಅಂದ್ರೆ ಬರೀ ಎಕ್ಸಸೈಸ್ ಅಲ್ಲ, ಬರೀ ಆಸನನೂ ಅಲ್ಲ, ಮತ್ತೆ ಬರೀ ಹರೆಯದವರು ಮಾಡುವಂಥದ್ದೇ ಅಲ್ಲ ಅನ್ನುವಂಥದ್ದು ನಮಗ್ ಗೊತ್ತಾಗಿದೆ ಅಲ್ಲ. ಹಾಗಾಗಿ ಆಹಾರದ ಕುರಿತು ಅತ್ಯಂತ ಕಾಳಜಿಯನ್ನು ವಹಿಸುವುದು

0: ಉತ್ತಮವಾದದ್ದು. ನಮ್ಮ ಆಚಾರ ವಿಚಾರ ಮತ್ತೆ ನಾವು ಮಾಡುವಂತ ಕೆಲಸ ಎಲ್ಲವೂ ಸಮತೋಲನದಲ್ಲಿರಲಿ. ಅಂದ್ರೆ ಶ್ರೀಕೃಷ್ಣ ಹೇಳಿದ ಹಾಗೆ ಸಮತ್ವಂ ಯೋಗ ಉಚ್ಚತೆ, ಯಾವುದಕ್ಕೂ ತುಂಬಾ ಭಾವನಾತ್ಮಕವಾಗಿ ರೆಸ್ಪಾಂಡ್ ಮಾಡದೆ, ಯಾವುದಕ್ಕೂ ತುಂಬಾ ಹೆಚ್ಚು ಒತ್ತಡ ಮಾಡಿಕೊಳ್ಳದೆ ಶಾಂತ ಸ್ಥಿತಿಯಿಂದ ಬದುಕನ್ನ ಎದುರಿಸುವಂಥದ್ದು ಕೂಡ ಯೋಗನೇ. ಆತ್ಯಂತಿಕವಾಗಿ ನಮ್ಮನ್ನ ನಮಗಿಂತ ಹೆಚ್ಚಿನ ಒಂದು ಶಕ್ತಿಗೆ ಸಮರ್ಪಣೆ ಮಾಡಿಕೊಳ್ಳೋದು. ನೀವದನ್ನ ದೇವರು ಅನ್ರಿ ಅಥವಾ ಒಂದು ಆತ್ಯಂತಿಕ ಶಕ್ತಿ ಅನ್ರಿ, ಅದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಸಂಪೂರ್ಣವಾಗಿ ಆನಂದದಿಂದ ಬದುಕನ್ನ ಕಳೆಯುವುದು ಯೋಗ ಆಗಿದೆ. ಇದೇ ಯೋಗದ ಒಂದು ಆಧ್ಯಾತ್ಮಿಕ ಆಯಾಮ ಕೂಡ ಹೌದು. ಈ ರೀತಿ ಯೋಗವನ್ನ ನಾವು ಇವತ್ತಿಂದನೇ ಆರಂಭ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಪರಮಹಂಸ ಯೋಗಪೀಠ ಧಾರವಾಡ ಈ ಸಂಸ್ಥೆಯ ವತಿಯಿಂದ ನಾವು ಸದಾ ಎಲ್ಲರ ಆರೋಗ್ಯಕ್ಕಾಗಿ ಶ್ರಮಿಸ್ತಾ ಇದ್ದೀವಿ. ತಾವು ಕೂಡ ಇದರ ಪ್ರಯೋಜನವನ್ನ ಪಡೆಯಿರಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900453917.

ಆಕಾಶವಾಣಿ ಧಾರವಾಡ. ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು: 9:30 ಕರೆಗೊಂದು ಗೀತೆ ಲೈವ್ ಫೋನ್ ಇನ್ ಕಾರ್ಯಕ್ರಮ, 10:00 ಬಾಳಬುತ್ತಿ, ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಹಿರಿಯರ ಆರೋಗ್ಯಕ್ಕಾಗಿ ಯೋಗ, ಈ ಕುರಿತು ಯೋಗ ತಜ್ಞೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಆಹಾ ಒಂದು ಕಪ್ ಛಾ, ರಚನೆ ಮಾಲತಿ ಪಟ್ಟಣಶೆಟ್ಟಿ, ನಿರ್ಮಾಣ ಮಂಜುಳಾ ಪುರಾಣಿಕ್. 10:30 ಗಿಳಿವಿಂಡು, ಬಾಲಪ್ರತಿಭೆ ಯೋಗಪಟು ರೇಣುಕಾ ಕರಡಿಗುಡ್ಡ ಅವರೊಂದಿಗೆ ಮಾತುಕತೆ, ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಈಗ ಸಮಯ 9:05 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಯನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ.

0: ಆರೋಗ್ಯಕರ ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ

0: ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೋದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22,000 ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75 ಅಧಿಕ ಪ್ರಮಾಣದ ಉಪಕರಣಗಳನ್ನು 200 ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448724344.

0: ಕೇಳುಗರೆ, ಇಂದು ಜೂನ್ 21 ವಿಶ್ವ ಯೋಗ ದಿನ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇವತ್ತು ಆಚರಿಸಲಾಗ್ತಾ ಇದೆ. ಈ ವಿಶೇಷ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಯೋಗ ದಿನದ ಶುಭಾಶಯಗಳು. ಯೋಗವು ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿಕೊಂಡಂತಹ ಒಂದು ಜ್ಞಾನ ಪರಂಪರೆ. ಇಂದು ಅದು ಕೇವಲ ಒಂದು ದೇಶದ ಪರಂಪರೆಯಾಗಿಲ್ಲ, ಅದು ವಿಶ್ವದಾದ್ಯಂತ ಆರೋಗ್ಯ, ಸಮತೋಲನ ಮತ್ತು ಜೀವನದ ಗುಣಮಟ್ಟದ ಸಂಕೇತವಾಗಿ ಬೆಳೆದಿದೆ. ಆದರೆ ಇಂದು ನಾನು ಯೋಗದಿಂದ ಬೆನ್ನು ನೋವು ಕಡಿಮೆ ಆಗುತ್ತದೆ, ರಕ್ತದೊತ್ತಡ ಸರಿಯಾಗುತ್ತೆ ಎಂಬುದರ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ, ಬದಲಾಗಿ ಒಂದು ವಿಭಿನ್ನ ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ಯೋಗದ ಉದ್ದೇಶ ಕೇವಲ ರೋಗಗಳನ್ನು ತಡೆಯುವುದೇ, ಅಥವಾ ಮನುಷ್ಯನ ಸಂಪೂರ್ಣ ಸಾಮರ್ಥ್ಯವನ್ನು ಹೊರತರುವುದು ಯೋಗದ ನಿಜವಾದ ಗುರಿಯೇ? ಶ್ರೋತೃ ಮಿತ್ರರೇ, ಆಧುನಿಕ ವೈದ್ಯಕೀಯ ವಿಜ್ಞಾನವು ಹೆಚ್ಚಾಗಿ ರೋಗಗಳ ನಿರ್ವಹಣೆಯ ಮೇಲೆ ಕೇಂದ್ರೀಕೃತವಾಗಿದೆ. ಆದರೆ ಯೋಗವು ರೋಗದಿಂದ ಆರೋಗ್ಯಕ್ಕೆ ಮಾತ್ರವಲ್ಲ, ಆರೋಗ್ಯದಿಂದ ಅತ್ಯುತ್ತಮ ಆರೋಗ್ಯದ ಕಡೆಗೆ ಸಾಗುವ ಮಾರ್ಗವನ್ನು ತೋರಿಸುತ್ತೆ. ಇಂದು ವಿಜ್ಞಾನದಲ್ಲಿ ಹ್ಯೂಮನ್ ಆಪ್ಟಿಮೈಸೇಷನ್ ಎಂಬ ಪರಿಕಲ್ಪನೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅಂದರೆ ಮಾನವನ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ತರೋದು. ಆಶ್ಚರ್ಯದ ಸಂಗತಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಯೋಗಶಾಸ್ತ್ರ ಇದೇ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳಿತ್ತು. ಯೋಗದ ಗುರಿ ಕೇವಲ ಕಾಯಿಲೆ ಇಲ್ಲದ ಸ್ಥಿತಿಯಲ್ಲ, ದೇಹ, ಮನಸ್ಸು ಮತ್ತು ಚೇತನದ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡೋದು. ಪತಂಜಲಿ ಯೋಗ ಸೂತ್ರಗಳಲ್ಲಿ ಚಿತ್ತ ವೃತ್ತಿ ನಿರೋಧ ಎಂದು ಹೇಳಲಾಗಿದೆ. ಅಂದರೆ ಮನಸ್ಸಿನ ಅನಗತ್ಯ ಅಲೆಮಾರಿತನವನ್ನು ಕಡಿಮೆ ಮಾಡುವುದು. ಇಂದು ನಾವು ಮಾಹಿತಿ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಅಂದರೆ ಮಾಹಿತಿಯ ಹೆಚ್ಚಳ ಯಾವಾಗಲೂ ಜ್ಞಾನದ ಹೆಚ್ಚಳ ಅಲ್ಲ. ನಮ್ಮ ಮೆದುಳು ನಿರಂತರವಾಗಿ ಮಾಹಿತಿಯಿಂದ ತುಂಬಿಕೊಂಡಿರುತ್ತಾ ಇರುತ್ತೆ. ಆದರೆ ಆಳವಾದ ಚಿಂತನೆ, ಸೃಜನಶೀಲತೆ ಮತ್ತು ಸ್ಪಷ್ಟತೆ ಕಡಿಮೆ ಆಗ್ತಾ ಇದೆ ಇವತ್ತು ಜನರಲ್ಲಿ. ಯೋಗದ ವಿಶೇಷತೆ ಏನು ಅಂದರೆ ಅದು ಮನಸ್ಸನ್ನು ಖಾಲಿ ಮಾಡುವುದಲ್ಲ, ಮನಸ್ಸನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ತರಬೇತಿ ನೀಡುತ್ತದೆ. ಧ್ಯಾನಾಭ್ಯಾಸದ ಮೇಲೆ ನಡೆದ ಹಲವಾರು ಸಂಶೋಧನೆಗಳು ಏಕಾಗ್ರತೆ, ನಿರ್ಧಾರ ಸಾಮರ್ಥ್ಯ ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಯೋಗ ಬೆಂಬಲಿಸುತ್ತೆ ಅಂತ ಹೇಳಿದೆ. ಅಂದರೆ ಯೋಗದ ಇನ್ನೊಂದು ಮಹತ್ವದ ಅಂಶವನ್ನು ನಾವು ಹೆಚ್ಚಾಗಿ ಮರೆತು ಬಿಡುತ್ತೇವೆ, ಅದು ಅರಿವು ಅಥವಾ ಅವೇರ್ನೆಸ್. ನಾವು ದಿನದಲ್ಲಿ ಎಷ್ಟು ಬಾರಿ ಉಸಿರಾಟವನ್ನು ಗಮನಿಸುತ್ತೇವೆ, ಎಷ್ಟು ಬಾರಿ ಊಟದ ರುಚಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತೇವೆ, ಎಷ್ಟು ಬಾರಿ ನಮ್ಮ ಆಲೋಚನೆಗಳನ್ನು ಗಮನಿಸುತ್ತೇವೆ. ಹೆಚ್ಚಿನ ಸಮಯ ನಾವು ಆಟೋ ಪೈಲಟ್ ಮೋಡಲ್ಲೇ ಬದುಕ್ತಾ ಇರ್ತೇವೆ. ಯೋಗವು ನಮ್ಮನ್ನು ಮತ್ತೆ ಜಾಗೃತ ಜೀವನದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಇದನ್ನೇ ಆಧುನಿಕ ಮನೋವಿಜ್ಞಾನದಲ್ಲಿ ಮೈಂಡ್ ಫುಲ್ನೆಸ್ ಎಂದು ಕರೆಯುತ್ತಾರೆ. ಯೋಗದ ಮತ್ತೊಂದು ವೈಶಿಷ್ಟ್ಯವೆಂದರೆ ಅದು ಸ್ಪರ್ಧೆಯನ್ನು ಕಲಿಸೋದಲ್ಲ. ಇಂದಿನ ಸಮಾಜವು ಯಾವಾಗಲೂ ಹೋಲಿಕೆಯನ್ನು ಕಲಿಸುತ್ತೆ. ಹೆಚ್ಚು ಸಂಪಾದಿಸು, ಹೆಚ್ಚು ಸಾಧಿಸು, ಹೆಚ್ಚು ಓಡು. ಆದರೆ ಯೋಗವು ಹೇಳುವುದೇ ಬೇರೆ, ನಿನ್ನಕ್ಕಿಂತ ಇಂದು ಉತ್ತಮವಾಗಿರು, ಇತರನ್ನು ಗೆಲ್ಲುವ ಬದಲು ನಿನ್ನನ್ನು ನೀನು ಅರ್ಥಿಕೋ. ಈ ದೃಷ್ಟಿಕೋನವೇ ಯೋಗವನ್ನು ಕೇವಲ ವ್ಯಾಯಾಮದಿಂದ ವಿಭಿನ್ನವಾಗಿಸುತ್ತದೆ. ಕೇಳುಗರೆ, ಇಂದು ವಿಶ್ವವು ಯೋಗ ದಿನವನ್ನು ಆಚರಿಸುತ್ತಿರುವುದು ಕೇವಲ ಅದರ ಪ್ರಾಚೀನ ಇತಿಹಾಸಕ್ಕಾಗಿ ಅಲ್ಲ, ಆಧುನಿಕ ಜೀವನಕ್ಕೆ ಅದು ಇನ್ನೂ ಪ್ರಸ್ತುತವಾಗಿರುವುದಕ್ಕಾಗಿ ಮಾತ್ರ. ಯೋಗವು ನಮಗೆ ಹೆಚ್ಚು ವರ್ಷ ಬದುಕುವ ಭರವಸೆ ನೀಡುವುದಿಲ್ಲ, ಆದರೆ ನಾವು ಬದುಕುವ ವರ್ಷಗಳನ್ನು ಹೆಚ್ಚು ಅರ್ಥಪೂರ್ಣ, ಜಾಗೃತ ಹಾಗೂ ಸಮತೋಲನವಾಗಿರಿಸಲು ಮಾರ್ಗದರ್ಶನ ನೀಡುತ್ತೆ, ಕ್ವಾಲಿಟಿ ಲೈಫ್ ಕೊಡುತ್ತೆ. ಈ ಯೋಗ ದಿನದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ, ಪ್ರತಿದಿನ ಕೆಲವು ನಿಮಿಷಗಳನ್ನು ನಮ್ಮ ದೇಹಕ್ಕೆ ಮಾತ್ರವಲ್ಲ ನಮ್ಮ ಮನಸ್ಸು ಹಾಗೂ ಆಂತರಿಕ ಬೆಳವಣಿಗೆಗೂ ಕೂಡ ಮೀಸಲಿಡೋಣ. ಏಕೆಂದರೆ ಯೋಗವಾದ ಅಂತಿಮ ಗುರಿ ಅದು ಆರೋಗ್ಯವಲ್ಲ, ಅದು ಉತ್ತಮ ಮಾನವನಾಗುವುದು. ಯೋಗವು ಜೀವನಕ್ಕೆ ವರ್ಷಗಳನ್ನು ಸೇರಿಸುವುದಕ್ಕಿಂತ ವರ್ಷಗಳಿಗೆ ಗುಣಮಟ್ಟವನ್ನು ಸೇರಿಸುವ ವಿಜ್ಞಾನ. ಇನ್ನೊಮ್ಮೆ ಯೋಗ ದಿನದ ಶುಭಾಶಯಗಳು, ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್

0: ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
5: ಇನ್ನು ಮುಂದೆ ಕೇಳಿ ಅರ್ಪಣಾ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಶಿವಾನಂದ್ ಪಾಟೀಲ್ ಅವರು ಹಾಡಿರುವ ಪುರಂದರದಾಸರ ಕೃತಿ.

0: ಇದುವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಅರ್ಪಣ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
6: ಸಿಕ್ಕಿಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಕರೆಗೊಂದು ಗೀತೆ. ಮೊದಲೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
9: ಹಲೋ
0: ಹಲೋ, ಹೇಳಿ, ಯಾರು ಮಾತಾಡೋದು?
9: ನಾವು ಬಾಗಲಕೋಟೆಯಿಂದ ಸಿದ್ರೆ ಟೈಲರ್.
0: ಹಾ, ಹೇಳ್ರಿ.
9: ನಿಮ್ಮ ಕಾರ್ಯಕ್ರಮ ಎಲ್ಲ ಬಹಳ ಚಲೋ ಬರ್ತಾವ ರೀ.
0: ಹೌದಾ, ಧನ್ಯವಾದ.
9: ನೋಡ್ರಿ ಸರ್,
0: ಹಾ, ಈಗ ತಮಗೆ ಯಾವ ಗೀತೆಯನ್ನ ಕೇಳ್ಬೇಕಂತ ಆಸೆ ಇದೆ?
9: ಇವತ್ತ ಇದು ನೋಡ್ರಿ, ಗೆಜ್ಜೆ ಪಜ್ಜೆ ಒಳಗ ಪಂಚಮ ವೇದ ಪ್ರೇಮದ ನಾದ ಅಂತ ಹಾಡೈತ್ ನೋಡ್ರಿ. ಕಾರ್ಯಕ್ರಮ.
0: ಹೌದಾ, ಸರಿ, ಆಯ್ತು. ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
9: ನಮಸ್ಕಾರ.
0: ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡೋದು?
1: ನಾವು ಹಳೆ ಹುಬ್ಳಿಯಿಂದ ಅಂಜನಾ ಅಂತ ಮೇಡಮ್.
0: ಅಂಜನಾ, ಏನ್ ಮಾಡ್ತೀರಿ?
1: ನಾವು ಹೌಸ್ ವೈಫ್.
0: ಹೌಸ್ ವೈಫ್? ಹಾ, ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ಮೇಡಮ್, ಅವರು ಬಹಳ ಚಲೋ ನಡೆಸ್ಕೊಡ್ತೀರಿ ಕಾರ್ಯಕ್ರಮ ಎಲ್ಲ.
0: ಹಾ, ಈಗ ನಿಮಗೆ ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ನಮಗೆ ಸಂಗೊಳ್ಳಿ ರಾಯಣ್ಣದಿಂದ ಲತಾ ಮಂಗೇಶ್ಕರ್ ಅವ್ರು ಹಾಡಿದ ಬೆಳ್ಳನ ಬೆಳಗಾಯಿ.
0: ಹಾ, ಮತ್ತೆ ಯಾವ್ಯಾವ ಕಾರ್ಯಕ್ರಮ ತಮಗೆ ಇಷ್ಟ?
1: ನಮಗೆ ಕೇಳು ಗೆಳತಿ, ಆಮೇಲೆ ಕರೆಗೊಂದು ಗೀತೆ, ಆಮೇಲೆ ನ್ಯೂಸ್ ಎಲ್ಲ ಕೇಳ್ತೀರಿ ಮೇಡಮ್ ಅವರ ಪ್ರದೇಶ ಸಮಾಚಾರ.
0: ಮತ್ತೆ ಇವತ್ತು ಯೋಗ ದಿನದ ಯೋಗ ಮಾಡಿದ್ರ ಬೆಳಿಗ್ಗೆ?
1: ಯೋಗ ಮಾಡಿಲ್ರಿ ಮೇಡಮ್.
0: ಮಾಡಿಲ್ಲ
1: ಮೇಡಮ್.
0: ಮತ್ತೆ ಯಾವ್ದು ಕಾರ್ಯಕ್ರಮ ನೀವು ಫಸ್ಟ್ ಟೈಮ್ ಕರೆ ಮಾಡ್ತಾ ಇದ್ದೀರಾ?
1: ಇಲ್ಲ ರೀ ಮೇಡಮ್, ಅವ್ರು ಮಾಡ್ತಾ ಇರ್ತೀನಿ ನಾನು.
0: ಹೌದಾ?
1: ಮಾಡ್ತಿರ್ತೀನಿ.
0: ನೀವು ಎಲ್ಲಿ, ಯಾವ ಊರಲ್ಲಿ ಇರ್ತೀರಿ?
1: ಇಲ್ಲ ರೀ, ಹುಬ್ಳಿ, ಹಳೆ ಹುಬ್ಳಿ ಅಂತ.
0: ಹೌದಾ? ಓಕೆ.
1: ಸಿದ್ಧಾರ್ಥ ಮಠದ ಹತ್ರ.
0: ಅದು ಗೀತೆ ನಮಗ್ ಸಿಗ್ತಾ ಇಲ್ಲ, ಬೇರೆ ಯಾವ್ದಾದ್ರು ಹಾಕಬಹುದಾ? ಇವತ್ತು ವಿಶ್ವ ಅಪ್ಪಂದಿರ ದಿನ ಅಲ್ಲ, ಅದಕ್ಕೆ ಅಪ್ಪನ ಪರವಾಗಿ ಒಂದು ಗೀತೆಯನ್ನು ಹಾಕ್ತೇವೆ ಕೇಳಿ.
1: ನಮಸ್ಕಾರ.
0: ನಮಸ್ಕಾರ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ,
3: ನಮಸ್ಕಾರ. ನಾವು ಹುಬ್ಬಳ್ಳಿಯಿಂದ ಮಂಜುನಾಥ್ ಅಂತ ಮಾತಾಡಿದ್ರಿ.
2: ಹೇಳ್ರಿ ಮಂಜುನಾಥ್ ಅವ್ರ.
3: ಮಂಕುತಿಮ್ಮ ಪಿಕ್ಚರ್ ನಿಂದ
2: ಮಂಕುತಿಮ್ಮ ಪಿಕ್ಚರ್ ನಾಗಿಂದ ತಾವು ಆಕಾಶವಾಣಿ ಕಾರ್ಯಕ್ರಮ. ಹಲೋ, ನನ್ನ ಹೆಸರು ಮಧುಮತಿ ಅಂತ ಹೇಳಿ. ಹಾಂ, ನೀವು ಯಾವಾಗೂ ಆಕಾಶವಾಣಿ ಕರೆ ಮಾಡ್ತಾ ಇರ್ತೀರಾ? ಸಿಕ್ಕಿದ್ದಿಲ್ಲ ಕರೆ. ಹೌದಾ? ತಾವೇನ್ ಮಾಡ್ಕೊಂಡಿರಿ? ಏನ್ ಮಾಡ್ತೀರಿ? ಹೌದಾ? ಓಕೆ. ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ? ತಮಗೆ ಯಾವ್ದಾಗ್ತಿ ಮೆಚ್ಚಿನ ಕಾರ್ಯಕ್ರಮ? ಈಗ ಮಂಕುತಿಮ್ಮದ್ದು ಯಾವ ಹಾಡು ಬೇಕು ತಮಗೆ?
3: ನಮ್ಮೂರು ಮೈಸೂರು ಅಂತ ನೋಡಿ. ನಿಮ್ಮೂರು ಯಾವ ಊರು ಅಂತ?
2: ಮಂಕು

0: ಮಾತಾಗ
1: ಹೌದ್ರಿ, ಎಷ್ಟು ಪಾಸ್ಪೋರ್ಟ್ ಮಾಡ್ತದ ನೋಡ್ರಿ, ಅಮ್ಮೋರು
0: ಮಂಕುತಿಮ್ಮದಾಗ ಹಾಡಿಲ್ಲಲ್ರಿ.
1: ಏ ಐತ್ರಿ ಹುಡುಕ್ರಿ,
0: ನನ್ನ ಮುದ್ದು ತಾರೆ ಹಾಕ್ಲಿ.
1: ಹಾಕ್ರಿ.

0: ಏನಿಲ್ರಿ ಮೇಡಮ್ ರೀ, ಇವತ್ತ ಯೋಗದ ಇದನ್ರಿ ಮತ್ತ ಮುಂದ್ರಿ ಇದನ್ ಐತ್ರಿ, ಅವ ಅಪ್ಪ ಅಂದ ದಿನ.
1: ಕರೆಕ್ಟ್, ವಿಶ್ವ ಅಪ್ಪಂದಿರ ದಿನ ಇವತ್ತ. ಸೊ ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳ್ರಿ.
0: ಹಾ ರೀ ಮೇಡಮ್, ನಮಸ್ಕಾರ.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ನಾವು ಅಥಣಿ ತಾಲೂಕು ಶಿವನೂರದಿಂದ ಗಿರಿಮಲ್ಲಯ್ಯ ಮಠದ ಅಂತ ಮಾತಾಡಿದ್ವಿ.
0: ಗಿರಿಮಲ್ಲಯ್ಯ?
1: ಹಾಂ ಮೇಡಮ್.
0: ಹಾಂ ಹೇಳ್ರಿ, ತಮಗೆ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ?
1: ದೇವತಾ ಮನುಷ್ಯ ಐತೆ ನೋಡ್ರಿ ಮೇಡಮ್.
0: ದೇವತಾ ಮನುಷ್ಯ.
1: ಹಾಂ.
0: ಏನು ನಿಮ್ಮ ವಿಶೇಷ ಇವತ್ತು?

0: ಹಲೋ
1: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ.
1: ನಾ ಅಗ್ನಿ ತಾಲೂಕು ಕಟ್ಟಿಗೆಯಿಂದ ಅರಿವಪ್ಪ ಆಗಲ ಮಾತಾಡೋದು ಮೇಡಮ್.
0: ಹಾ ಹೇಳಿ.
1: ಅಂತಾರಾಷ್ಟ್ರೀಯ ಹಾರ್ದಿಕ ಯೋಗ ದಿನದ ಹಾರ್ದಿಕ ಶುಭಾಶಯಗಳು.
0: ತಮಗೂ ಕೂಡ.
1: ಅಪ್ಪನ ದಿನದ ಹಾರ್ದಿಕ ಶುಭಾಶಯಗಳು.
0: ತಮಗೂ ಕೂಡ. ಯೋಗ ಮಾಡಿದ್ರ ಬೆಳಿಗ್ಗೆ?
1: ಹಾ, ನಾನು ದಿನನಿತ್ಯ ಮಾಡ್ತೀನಿ ಮೇಡಮ್. ಇವತ್ತು ಅಟ್ಟ ಅಲ್ರಿ,
0: ದಿನಾನು ಮಾಡ್ತೀರಿ?
1: ದಿನ ತಪ್ಪಲಾರ್ದ ಮಾಡ್ತೀವಿ ನಾವು.
0: ಹೌದಾ?
1: ನಮಗೆ 74 ವರ್ಷ ರೀ ಮೇಡಮ್ ಈಗ.
0: ಹೌದಾ? ಓಹೋ.
1: ಹಾ ಮೇಡಮ್.
0: ಯೋಗ ಮಾಡೋದ್ರಿಂದ ಆರೋಗ್ಯವಾಗಿದ್ದೀರಿ?
1: ಯಾವುದು ನಮಗೆ ವೃದ್ಧೇನು ಸಮಸ್ಯೆ ಇಲ್ಲ, ಆರಾಮ ಅದನ್ ರೀ ಮೇಡಮ್.
0: ಹೌದಾ, ಒಳ್ಳೇದಾಯ್ತು. ಮತ್ತೆ ಯೋಗ ದಿನದ ಸಂದೇಶ ಏನು ಹೇಳ್ತೀರಿ ನಮ್ಮ ಕೇಳೋಗರಿಗೆ?
1: ಎಲ್ಲರೂ ಯೋಗ ಮಾಡಿದ್ರೆ ಎಲ್ಲರಿಗೆ ಸರಿ ಆರೋಗ್ಯ, ಆತ್ಮ, ಶರೀರ ಆನಂದದಿಂದ ಊದಿದ್ರಿ, ಶರೀರ ಏನು ದೋಖ ಆಗಂಗಿಲ್ರಿ ಮೇಡಮ್.
0: ಕರೆಕ್ಟ್. ಈಗ ನಿಮಗೆ ಯಾವ ಗೀತೆಯನ್ನ ನಾವು ಪ್ರಸಾರ ಮಾಡಬೇಕು?
1: ಮಾನಸಿಕ ರೋಗ ಕಡಿಮೆ ಹೋಗ್ಕರಿ ಮೇಡಮ್.
0: ಹೌದು, ಕರೆಕ್ಟ್.
1: ಅದನ್ನ ಮನುಷ್ಯ ಇದ್ದಾಗ ಎಲ್ಲ ಹಸು ಹಾಕವು, ಆನಂದದಿಂದ ಊಟ ಮಾಡ್ತೈತಿ, ಮಂದಿ ಮಕ್ಕಳು ಆನಂದ ಬರ್ತೈತಿ.

0: ಎಲ್ಲರೂ ಯೋಗ ಮಾಡಿದ್ರೆ ಎಲ್ಲರಿಗೆ ಶರೀರ ಆರೋಗ್ಯ ಆತ್ಮ ಶರೀರದ ಆನಂದದಿಂದ ಊತಿದ್ರಿ, ಶರೀರ ಏನು ದೋಕ ಆಗಂಗಿಲ್ರಿ ಮೇಡಮ.
1: ಕರೆಕ್ಟ್. ಈಗ ನಿಮಗೆ ಯಾವ ಗೀತೆಯನ್ನ ನಾವು ಪ್ರಸಾರ ಮಾಡಬೇಕು?
0: ಮಾನಸಿಕ ರೋಗಸು ಈಗ ಕಡಿಮೆ ಹೋಗ್ತಾರೆ ಮೇಡಮ.
1: ಹೌದು, ಕರೆಕ್ಟ್.
0: ಅದನ್ನ ಮನುಷ್ಯಗಿದ್ದಾಗೆಲ್ಲ ಹಸು ಹಾಕವು, ಆನಂದದಿಂದ ಊಟ ಮಾಡ್ತೈತಿ, ಮಂದಿ ಮಕ್ಕಳು ಆನಂದ ಬರ್ತದ್ರಿ.
1: ಕರೆಕ್ಟ್, ಕರೆಕ್ಟ್. ಈಗ ನಿಮಗೆ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ? ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ತಮಗೆ?
0: ಮಿಶ್ರಿಯಲಾವತಿ ಇಲ್ದ್ರಿ, ದೋಣಿ ಸಾಹಿ ಮುಂದೆ ಹೋಗಕ್ಕೆ ದೂರ ಸೇರೋ ಶೇರಲ್ಲಿ ಅದನ್ನ ಹಾಕ್ರಿ ಮೇಡಮ್.
1: ಹೌದಾ, ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಕೇಳ್ತೀರಿ?
0: ನಾನಂತೂ ಬಿಡಲಾರದ ಕಾರ್ಯಕ್ರಮ ಕೇಳ್ತೀನಿ ಮೇಡಮ್. ಜನಿಲ್ಲ, ಇದು 53 ಚಾಲು ಆಗ್ತದ ನಮಗ.
1: ಹೌದಾ,
0: 3 ಗಂಟೆ ಮತ್ತೆ 5 ನಿಮಿಷ ಚಾಲು ರೀ. ನಮ್ಮ ಐತ್ರಿ ಕೇಳ್ಕೋತ ನಮ್ಮ ಯೋಗ ಮಾಡೋದು, ಊಟ ಮಾಡೋದು, ಆನಂದ ಹೇಳುದ್ರಿ.
1: ಆಯ್ತು ಆಯ್ತು ಆಯ್ತು ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ ಕೇಳ್ರಿ.
0: ನಮಸ್ಕಾರ.
1: ನಮಸ್ಕಾರ ಮೇಡಮ್. ಧನ್ಯವಾದ.

0: ಕಾರ್ಯಕ್ರಮ ಹಲೋ ಅಭಿಲಾಷ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಕರೆ ಮಾಡಿದಂಥ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ಸಹಾಯ ನೀಡಿದವರು ದೀಪಾ ಬೈಜು ಮತ್ತು ವಿಜಯ ಅಥಣಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
1: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
0: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಬಾಳಬುತ್ತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಹಿರಿಯರ ಆರೋಗ್ಯದ ಕಾಳಜಿಗಾಗಿ ಯೋಗ, ಈ ಕುರಿತು ಯೋಗ ತಜ್ಞೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
3: ಕೇಳುಗರೆ, ಜೂನ್ 21 ಬಂದೇ ಬಿಡ್ತು. ಜೂನ್ 21

0: ಒಂದು ವಿಶ್ವ ಯೋಗ ದಿನ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಜನರ ಆರೋಗ್ಯ ಸುಸ್ಥಿರವಾಗಿರಬೇಕು, ಯಾವಾಗಲೂ ಜನ ಖುಷಿ ಖುಷಿಯಾಗಿ ಇರಬೇಕು, ಉತ್ತಮ ಜೀವನ ನಿರ್ವಹಣೆ ಮಾಡಬೇಕು ಅಂಥೇಳಿ ಭಾರತದ ಪ್ರಾಚೀನ ಪದ್ಧತಿಯಾದ ಯೋಗಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಕೊಟ್ಟು ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ರಿ ಅಂತ ಕರೆ ಕೊಟ್ರು. ಜೊತೆಗೆ ತಾವು ಕೂಡ ಯೋಗವನ್ನ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಎಲ್ಲೆಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಾರೆ ಅಲ್ಲಿ ಜನರೊಟ್ಟಿಗೆ ಅವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಬಂದರು. ಈ ಸಲದ ವಿಶ್ವ ಯೋಗ ದಿನದ ಘೋಷವಾಕ್ಯ ಏನು? ಯೋಗ ಯಾರ್ಯಾರಿಗೆಲ್ಲ ಸಹಕಾರಿಯಾಗಿದೆ, ಚಿಕಿತ್ಸೆಯಾಗಿ ಯೋಗ ಹೇಗೆ ಸಹಕಾರಿ ಆಗಬಲ್ಲದು, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಯೋಗ ಶಿಕ್ಷಕಿ ಹಾಗೂ ಯೋಗ ತರಬೇತುದಾರರಾದ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ನಮಸ್ಕಾರ.
0: ಪ್ರತಿ ವರ್ಷದಂಗೆ ಜೂನ್ 21 ವಿಶ್ವ ಯೋಗ ದಿನ ಬಂತು, ಈ ವರ್ಷದ ಘೋಷವಾಕ್ಯ ಏನು?
1: ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ, ಅಂದ್ರೆ ಆರೋಗ್ಯಕರ ವಯಸ್ಸಾಗುವಿಕೆಗೆ ಯೋಗ ಅಂತ ಹೇಳಿ. ಇದನ್ನ ಕೆಲವರು ಸೀಮಿತ ಅರ್ಥದೊಳಗೆ ತಗೊಂಡಿದ್ದಾರೆ, ಅಂದ್ರೆ ಹಿರಿಯರಿಗೆ ಮಾತ್ರ ಯೋಗ ಅಂತ. ಆತರ ಅಲ್ಲ, ಎಲ್ಲರಿಗೂ ವಯಸ್ಸಾಗ್ತದೆ, ಅಂದ್ರೆ ವಯಸ್ಸಾಗೋದು ಸಹಜ ಪ್ರವೃತ್ತಿ. ಅದು ಪ್ರತಿ ಹಂತದಲ್ಲೂ ಯೋಗ ಯಾವ ರೀತಿ ಸಹಾಯ ಮಾಡ್ತದೆ ಮತ್ತೆ ಅದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡು ಆತರ ಮಾಡೋದನ್ನ ಈ ಸಾರಿಯ ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಅಂತ ಇಟ್ಟಾರೆ.
0: ಅಂದ್ರೆ ನೀವು ಹೇಳೋದು ಯೋಗ ಮಗುವಿನಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಅನ್ವಯ ಆಗ್ತದೆ.
1: ಖಂಡಿತ,
0: ಎಲ್ಲರೂ ಕೂಡ ಯೋಗ ಮಾಡಬೇಕು. ಸಣ್ಣವರಿದ್ದಾಗಲೇ ನಾವು ಯೋಗ ಮಾಡ್ಕೊಂಡು ಹೋದ್ರೆ ವಯಸ್ಸಾದಾಗ ನಾವು ಹೆಲ್ದಿ ಆಗಿರ್ತೀವಿ, ಹೆಲ್ದಿ ಏಜಿಂಗ್ ಅಂತ ಹೇಳಿದ್ರಿ. ಅದು ಕೇವಲ ವೃದ್ಧರಿಗೆ ಮಾತ್ರ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಶೋಭಾ ಅವರ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಇದರ ಒಂದು ವಿಸ್ತೃತ ರೂಪ, ಇನ್ನೊಂದ್ ಸ್ವಲ್ಪ ವಿವರಣೆಯನ್ನ ನಮ್ಮ ಕೇಳುಗರಿಗೆ ಹೇಗೆ ಕೊಡಕ್ಕೆ ಇಷ್ಟಪಡ್ತೀವಿ?
1: ಯೋಗ ಫಾರ್ ಹೆಲ್ದಿ ಏಜಿಂಗ್, ನಾನು ಆಗ್ಲೇ ಹೇಳ್ದಂಗೆ ಇದು ತೊಟ್ಟಿಲಿನಿಂದ ಚಟ್ಟದವರೆಗೆ ಅಂತ ನಾವು ಕರಿಬಹುದು, ಅಥವಾ ಗರ್ಭದಿಂದ ಗೋರಿಯವರೆಗೆ, ಗರ್ಭಿಣಿ ಸ್ತ್ರೀಯಿಂದ ಹಿಡಿದು ಅವಳ ಕೊನೆಯ ಹಂತದವರೆಗೂ ನಾವು ಯೋಗನ ಹೇಳ್ತಾ ಹೋಗ್ಬೋದು. ಆದರೆ ಈ ಯೋಗ ಮಾಡುವಾಗ ಶಾಸ್ತ್ರೀಯ ಯೋಗವನ್ನ ಅನ್ವಯಿಕ ನಿಟ್ಟಿನಲ್ಲಿ, ಅಂದ್ರೆ ಯಾವ್ಯಾವ ಏಜಿಗೆ ಯಾವ್ಯಾವ ಪರಿಸ್ಥಿತಿಗೆ ತಕ್ಕಂಗೆ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಏನೇನು ಹೇಳಬೇಕು, ಅವರ ಅವಶ್ಯಕತೆಗಳೇನು ಅನ್ನೋದನ್ನ ತಿಳಿದು ಯೋಗ ಮಾಡುವುದಲ್ಲ, ಅದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನೋದರ ಪೂರ್ಣ ಪ್ರಮಾಣದ ಅರ್ಥ ಅಂತ ಹೇಳ್ಬೋದು.
0: ಈಗ ಸಾಮಾನ್ಯವಾಗಿ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಯೋಗ ಅಂದ್ರೆ ಕಸರತ್ ಮಾಡುದು ಅಂತ.
1: ಹೌದು ಹೌದು,
0: ಒಂದು ದೈಹಿಕ ಶ್ರಮಾನೇ ಬಹಳ ಇರ್ತದೆ ಯೋಗದೊಳಗ ಅನ್ನೋ ಒಂದು ತಪ್ಪು ಕಲ್ಪನೆ ಜನರೊಳಗದ. ಅಂದ್ರೆ ಯೋಗ ಅಂದ್ರೆ ಇದು ಏನೆಲ್ಲ ಒಳಗೊಂಡಿರ್ತದೆ?
1: ಸಾಮಾನ್ಯ ನಾವು ನೋಡುವಂತ ಯೋಗ ಏನದ ಅಲ್ಲ, ಅದು ನಮ್ಮಲ್ಲಿ ತಪ್ಪು ಭಾವನೆಗಳನ್ನ ಸೃಷ್ಟಿ ಮಾಡಿಬಿಟ್ಟದ. ಅಂದ್ರೆ ಆಸನಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ, ಅದಕ್ಕೆಲ್ಲಾರು ಹಂಗ ತಿಳ್ಕೊಂತಾರೆ. ಮತ್ತ ಸಾಮಾನ್ಯ ನಮ್ಮ ಜೀವನ ಶೈಲಿ ಒಳಗೆ ಈಗೀಗಂತೂ ಸುಮ್ಮನೆ ಕುತ್ಕೊಂಡ್ ಕೆಲಸ ಮಾಡೋದು ಜಾಸ್ತಿ ಹೊತ್ತು ನಿಂತ ಕೆಲಸ ಮಾಡೋದು ಈ ತರ ಇರ್ತದ. ಅಂತಲ್ಲಿ ಶರೀರಕ್ಕೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಅವ್ರಿಗೇನಾರು ಸ್ವಲ್ಪ ಎಕ್ಸಸೈಸ್ ಅನ್ನ ಹೇಳಿದ್ರೆ ಅದು ನೋ ಮಾಡುವಂತ ಎಕ್ಸಸೈಸ್ ಆಗಿರ್ತಾವ. ಹಂಗಾಗಿ ಅವರು ಯೋಗ ಅಂದ್ರೆ ಹಿಂಗ ಇರ್ತದ, ಇದು ಇನ್ನೊಂದಿಷ್ಟು ನೋವು ಮಾಡೋದು ಅಂತ ತಿಳ್ಕೋತಾರೆ. ಆದ್ರೆ ಯೋಗದ ಮೂಲಭೂತ ಅರ್ಥ ನೋವು ಮಾಡೋದಲ್ಲ, ಮನಸ್ಸನ್ನ ಶಾಂತಗೊಳಿಸಿ ಶರೀರವನ್ನ ಸಂಪೂರ್ಣವಾಗಿ ಆರೋಗ್ಯದಿಂದ ಇಡೋದು. ಅಷ್ಟೇ ಅಲ್ಲ, ಜೀವಕೋಶದ ಹಂತದಲ್ಲಿ ಶರೀರವನ್ನ ವಿಶ್ರಾಂತಗೊಳಿಸಿ ಅದರ ಶಕ್ತಿಯನ್ನ ಹೆಚ್ಚು ಮಾಡೋದು ಯೋಗದ ಒಂದು ಮೂಲ ಉದ್ದೇಶ, ಮತ್ತೆ ಅದರ ಮಹತ್ವ ಕೂಡ ಹೌದು.
0: ಈಗ ಶೋಭಾ ಅವರು, ನಾವು ಜನರು ಯೋಗ ಇಷ್ಟಪಡೋದು ಮಾಡೋದು ಅಂತ ನೋಡಿದಾಗ ಕೆಲವರು ಇದನ್ನ ಒಂದು ಜೀವನದ ಅವಿಭಾಜ್ಯ ಅಂಗ ಅನ್ನೋ ದೃಷ್ಟಿಯೊಳಗನೆ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿನಿಂದನೇ ಒಂದು ಯೋಗಕ್ಕೆ ಅವರು ಶರಣಾಗ್ಬಿಟ್ಟಿರ್ತಾರೆ, ಕಲಿತಾ ಇರ್ತಾರೆ, ಅದನ್ನೇ ಒಂದು ವೃತ್ತಿಯನ್ನಾಗಿನೂ ಮಾಡ್ಕೊಳ್ತಾರೆ. ಈಗೇನಾಗಿದೆ ಅಂತಂದ್ರೆ ನಮ್ಮ ಜೀವನ ಶೈಲಿ, ಒಂದು ವಯಸ್ಸಾಗುವಿಕೆ, ಕಾಯಿಲೆಗಳ ತೊಂದರೆ, ಇದರಿಂದಾಗಿ ಬೇಗನೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಕಿತ್ಸೆಯಾಗಿ ಯೋಗ ಮಾಡಬಹುದಾ ಅಂತ ಕೆಲವರ ಪ್ರಶ್ನೆ ಇರ್ತದೆ, ತಾವೇನ್ ಹೇಳ್ತೀರಿ?
1: ಖಂಡಿತ, ಈ ಎಲ್ಲಾ ಕಾಲಕ್ಕಿಂತ ಸದ್ಯದ ಕಾಲದಲ್ಲಿ ಯೋಗದ ಅವಶ್ಯಕತೆ ಬಹಳಷ್ಟು ಹೆಚ್ಚಾಗಿದೆ. ಯಾಕಂದ್ರೆ ನಾವು ವೇಗದ ಯುಗದಲ್ಲಿ ಬದುಕ್ತಾ ಇದ್ದೀವಿ, ಎಲ್ಲವೂ ವೇಗ ವೇಗ ವೇಗ. ಆ ವೇಗ ನಮ್ಮಲ್ಲಿ ಅನಿವಾರ್ಯವಾಗಿ ಒತ್ತಡವನ್ನ ಉಂಟು ಮಾಡ್ಲಿಕ್ಕೆ. ಹಂಗಾಗಿ ಯುವಕರಿಂದ ಹಿಡಿದು ಮುದುಕರವರೆಗೆ ಒತ್ತಡದ ಜೀವನನೇ ಅದ ಎಲ್ಲಾರದು. ಈ ಒತ್ತಡಕ್ಕೆ ಯೋಗ ಒಂದು ಅತ್ಯಂತ ಪರಿಣಾಮಕಾರಿ ಸಾಧನಾ ವಿಧಾನ. ಸಾಧನವೂ ಹೌದು, ಅದು ಪರಿಣಾಮವೂ ಹೌದು ಅಂತ ಹೇಳ್ಬೋದು.
0: ಅಂದ್ರೆ ಚಿಕಿತ್ಸೆಯಾಗಿ ಯೋಗವನ್ನ ಕಲಿಬಹುದು.
1: ಹೌದು ಹೌದು,
0: ಆವಾಗ ಕಲಿತಂತ ಯೋಗವನ್ನ ಅವರು ಮುಂದುವರಿಸಿಕೊಂಡು ತಮ್ಮ ಆರೋಗ್ಯವನ್ನ ಕಾಯ್ಕೊಳ್ಬಹುದು.
1: ಹೌದು
0: ಹೇಳ್ತೀರಿ.
1: ಹೌದು,
0: ಈಗ ಸಾಮಾನ್ಯವಾಗಿ ನಮ್ಮ ಹಿರಿಯ ನಾಗರಿಕರು ಅಂತ ನಾವು ಬಂದಾಗ 60ರ ನಂತರ ಆವಾಗ ಈಗ ಮುಂಚಿಂದ ಅವರು ಏನೂ ಜಾಸ್ತಿ

0: ಯೋಗಿಗ ಮಾಡಿರುವುದಿಲ್ಲ. 60ರ ನಂತರ ಮನುಷ್ಯ ನಿವೃತ್ತಿ ಆಗ್ತಾನೆ. ನಿವೃತ್ತಿಯ ನಂತರ ಅವನಿಗೆ ಯಥೇಚ್ಛವಾಗಿ ಟೈಮ್ ಸಿಗ್ತದೆ. ಹಂಗಾಗಿ ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ವಯಸ್ಸಾದ್ಮೇಲೆ ಇರುವಷ್ಟು ಕಾಲ ನಾನು ಗಟ್ಟಿಯಾಗಿರಬೇಕು ಅಂತ ಬಯಸಿದಾಗ ಇಂಥ ಹಿರಿಯ ನಾಗರಿಕರು ಈ ವಯಸ್ಸಿನಲ್ಲಿ ಯೋಗವನ್ನ ಆರಂಭಿಸಬಹುದಾ?
1: ಖಂಡಿತ. ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನಮ್ಮ ಬದುಕಲ್ಲಿ ಹೆಂಗಾಗಿದೆ, ವೇಗಯುಗ ಅಂದ್ವಲ್ಲ, ಆ ವೇಗಯುಗದಲ್ಲಿ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಮನೆಯನ್ನ ಸಂಭಾಳಿಸಿ, ಆಫೀಸ್ ಅನ್ನ ಸಂಭಾಳಿಸಿ ಇದೆಲ್ಲ ಮಾಡುವಾಗ ನಮಗೆ ಯೋಗಕ್ಕಾಗಿ ಅಥವಾ ನಮಗೋಸ್ಕರ ಒಂದಷ್ಟು ಸಮಯವನ್ನ ಇಟ್ಕೊಳ್ಬೇಕು ಅನ್ನೋದು ಸಾಧ್ಯ ಆಗೋದೇ ಇಲ್ಲ. ಇಚ್ಛೆ ಇದ್ರೂ ಕೂಡ ಸಮಯ ಅವಕಾಶ ನಮಗೆ ಹೊಂದಾಣಿಕೆ ಆಗೋದಿಲ್ಲ. ಆವಾಗ ರಿಟೈರ್ಡ್ ಆದ್ಮೇಲೆ ಒಂದೇ ಸಾರಿಗೆ ಖಾಲಿ ಖಾಲಿ ಅನಿಸ್ತದೆ. ಅಷ್ಟೇ ಅಲ್ಲ, ಶರೀರ ಅಲ್ಲಿವರೆಗಿನ ಒತ್ತಡ ಏನು ಅನುಭವಿಸಿರ್ತದಲ್ಲ, ಆ ಒತ್ತಡದ ದುಷ್ಪರಿಣಾಮ ಆವಾಗ ಕಾಣಿಸ್ಕೊಳ್ಳಿಕ್ ಶುರುವಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಮಾಂಸಖಂಡಗಳು ಅವುಗಳ ಸಾಮರ್ಥ್ಯನ ಕಡಿಮೆ ಮಾಡಿಕೊಳ್ತಾವ, ಎಲುಬು ಮತ್ತೆ ಕೀಲುಗಳು ರಿಜಿಡ್ ಆಗ್ತಾವ, ಅಂದ್ರೆ ಗಟ್ಟಿ ಆಗಿಬಿಡ್ತಾವ, ಫ್ಲೆಕ್ಸಿಬಿಲಿಟಿ ಹೋಗ್ತದೆ, ನರಗಳ ಸಾಮರ್ಥ್ಯ ಕಡಿಮೆ ಆಗ್ತದೆ. ಮತ್ತೆ ಇಂಡಿವಿಜುವಲ್ ಆರ್ಗಾನ್ಸ್ ಅನ್ನ ತಗೊಂಡ್ರೆ ನಾವು ಈಗ ಮೇಧೋಜ್ಜೀರಕ ಗ್ರಂಥಿ, ನಮ್ಮ ಲಿವರ್, ಪುಪ್ಪಸ್ಸುಗಳು, ಹೃದಯ, ಕರುಳುಗಳು, ಮತ್ತೆ ಇಂದ್ರಿಯಗಳನ್ನ ತಗೊಂಡ್ರೆ ಕಣ್ಣು, ಮೂಗು, ಕಿವಿ, ಇವುಗಳ ಸಾಮರ್ಥ್ಯ ಎಲ್ಲ ಕಡಿಮೆ ಆಗುವಂತ ಬರ್ಲಿಕ್ಕೆ ಶುರುವಾಗ್ತಾವ. ಮೆದುಳಿನ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಇದರಿಂದಾಗಿ ಒಂಥರ ರಿಟೈರ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಥವಾ ವಯಸ್ಸಾದ ನಂತರ ಅಂತ ಏನ್ ಹೇಳ್ತೀವಲ್ಲ, ಮನುಷ್ಯ ಒಂಥರ ಕಾಯಿಲೆಗಳ ಗೂಡಾಗೋದನ್ನು ಸಾಮಾನ್ಯ ಆಗಿಬಿಟ್ಟದೆ. ಇದು ನಾನು ಶರೀರಕ್ಕೆ ಹೇಳಿದೆ. ಮನಸ್ಸು ಕೂಡ ಹಂಗ ಆಗ್ತದೆ. ಮನಸ್ಸು ಹೆಂಗಂದ್ರೆ ಇಲ್ಲಿವರೆಗೂ ಬ್ಯುಸಿ ಆಗಿದ್ದು ಬಿಟ್ಟಿತ್ತು, ಈಗ ಒಂದ ತರ ಎಲ್ಲ ಏನು ಕೆಲಸನ ಇಲ್ಲ ಕೈಯಾಗ ಅನಿಸ್ತದೆ. ಇನ್ನೊಂದೇನಾಗ್ತದೆ, ನಾವು ಕೆಲಸ ಮಾಡುವಾಗ ಎಲ್ಲರೂ ನಮ್ಮನ್ನು ಕೇಳ್ತಿರ್ತಾರೆ, ನಮಗ್ ಬಹಳ ಮಹತ್ವದ ಅಂತ ಇಲ್ಲಿವರೆಗೂ ಮನಸ್ಸು ಹಂಗ ತಿಳ್ಕೊಂಡಿರ್ತದೆ. ರಿಟೈರ್ಡ್ ಆದ್ಮೇಲೆ ಅಷ್ಟು ಎಲ್ಲರೂ ನಮ್ಮನ್ನ ಮಾತಾಡಿಸ್ತಿರುವುದಿಲ್ಲ. ಅವಾಗ ಒಂಥರ ನಮ್ಮನ್ನ ಎಲ್ಲರೂ ಉಪೇಕ್ಷೆ ಮಾಡ್ತಾರ ಅನ್ನೋದು ಒಂದು ಕೀಳರಿಮೆ ಮನಸ್ಸೊಳಗ ಶುರುವಾಗ್ತದೆ. ಹಂಗಾಗಿ ಎರಡು ರೀತಿ ಪರಿಣಾಮ ನೋಡ್ತೀವಿ ನಾವು ಹಿರಿಯರಲ್ಲಿ. ಒಂದಿಷ್ಟು ಜನ ಬಹಳ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರೆ, ಹಳೆದೆಲ್ಲ ತೆಗೆಯುದು, ತಲೆ ಕೆಡ್ತದಪ್ಪ ಅನ್ನುವಷ್ಟು ಬಹಳ ಮಾತಾಡ್ತಾರೆ. ಕೆಲವು ಜನ ಮಾತಾ ಬಿಟ್ಟು ಬಿಡ್ತಾರೆ. ಎರಡೂ ಸ್ಥಿತಿಗಳು ಒಳ್ಳೇದಲ್ಲ, ಎರಡೂ ಮಾನಸಿಕ ಸ್ಥಿತಿಗಳು ಕೂಡ ಒಳ್ಳೆಯವಲ್ಲ. ಇನ್ನು ಅದನ್ನು ಬಿಟ್ರೆ ಎಂಗ್ಸೈಟಿ ಹೋಗ್ತೀವಿ ನಾವು, ಅಂದ್ರೆ ಉದ್ವೇಗಕ್ಕೊಳಗಾಗ್ತಾರೆ. ಭಯ, ಆತಂಕ, ಸಾವಿನ ಭಯ ಇರ್ಬೋದು, ರೋಗದ ಭಯ ಇರ್ಬೋದು, ಅಥವಾ ತಮ್ಮ ಸ್ನೇಹಿತರಿಗೆ ಆದಂತ ದಾರುಣ ಅವಸ್ಥೆಯ ಭಯ ಇರ್ಬೋದು, ಇದೆಲ್ಲ ಅವರನ್ನ ಕಾಡ್ತಿರ್ತದೆ ಮಾನಸಿಕವಾಗಿ. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ನೆನಪಾರೋದು. ವಯಸ್ಸಾದ ನಂತರ ಮೆದುಳಿನ ಜೀವಕೋಶಗಳ ಸಾಮರ್ಥ್ಯ ಕಡಿಮೆ ಆಗಿ ನೆನಪಾರ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಇನ್ನೊಂದು ನಿದ್ರಾಹೀನತೆ, ಇದಂತೂ ಸರ್ವೇ ಸಾಮಾನ್ಯ ಬಹಳ ಜನರನ್ನ ಕಾಡ್ತಿರ್ತದೆ. ಇಂಥ ಪರಿಸ್ಥಿತಿ ಒಳಗ ಯೋಗ ಒಂದು ರಾಮ ಬಾಣ ಅಂತಾನೆ ಹೇಳ್ಬೋದು ಇವೆಲ್ಲ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಿಕ್ಕೆ.
0: ಈಗ ಶೋಭಾ ಅವರ, ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ಹಿರಿಯ ನಾಗರಿಕರ ಬಗ್ಗೆ ನೀವು ಹೇಳಿದ್ರಿ. ನನಗೆ ಒಂದು ಸಮಸ್ಯೆ ಏನ್ ಕಾಡ್ತದೆ ಅಂದ್ರೆ, ಈ ಒಂದು 60ರ ನಂತರ ಅವರು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ನೆಲದ ಮೇಲೆ ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂದ್ರೆ, ಆ ಟೆಂಡರ್ನೆಸ್ ಆಫ್ ದಿ ಬಾಡಿ ಅವಾಗ ಇರುವುದಿಲ್ಲ. ವಯಸ್ಸಾದ್ಮೇಲೆ ಒಂದು ತರ ದೇಹ ಬಲಿತಂಗ ಆಗಿರ್ತದೆ. ಈ ವಯಸ್ಸಿನಲ್ಲಿ ಕೂಡ ಅವರು ಯೋಗ ಮಾಡಬಹುದಾ?
1: ಖಂಡಿತ. ನೀವೇನು ಆರಂಭದಲ್ಲೇ ಕೇಳಿದ್ರಲ್ಲ ನನ್ನ ಚಿಕಿತ್ಸಾತ್ಮಕ ಯೋಗ, ಅನ್ವಯಿಕ ಯೋಗ ಅಂತ ಏನ್ ಕೇಳಿದ್ರಲ್ಲ, ಇದು ಇಲ್ಲಿ ಅನ್ವಯ ಆಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಆಸನ, ಪ್ರಾಣಾಯಾಮ, ಧ್ಯಾನದ ಕ್ರಮಗಳು ಇವೆಲ್ಲ ಏನಿದ್ದಾವಲ್ಲ, ಇದನ್ನ ಈ ವಯಸ್ಸಿಗೆ ತಕ್ಕ ಹಾಗೆ ಅವುಗಳ ರೂಪವನ್ನ ಬದಲಿಸಿ ನಮಗೆ ಬೇಕಾದ ಹಾಗೆ ಮಾಡುವಂತಹ ಒಂದು ವಿಧಾನ ಕೂಡ ಉಂಟು. ಉದಾಹರಣೆಗೆ ಹೇಳಬೇಕಂದ್ರೆ ಕಪಾಲಭಾತಿನ ನಾವು ಮುಖದ ಭಾಗವನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ, ನಮ್ಮ ಮುಖದ ಭಾಗದಲ್ಲಿರೋ ಮ್ಯೂಕಸ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಮಾಡ್ತಾರೆ. ಅದರಿಂದ ಮೆದುಳಿನ ಜೀವಕೋಶಗಳಿಗೂ ಒಳ್ಳೆ ಆರೋಗ್ಯ ಸಿಗ್ತದೆ. ಇದನ್ನ ಎಲ್ಲರೂ ಮಾಡಬಹುದಾ? ಕೆಲವರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಬಿಪಿ ಬಹಳ ಇರ್ತದೆ, ಕೆಲವರಿಗೆ ಕೂಡ್ಲಿಕ್ಕೆ ಆಗುದಿಲ್ಲ, ಜಾಸ್ತಿ ಹೊತ್ತು ಕೂಡ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಲೋವರ್ ಬ್ಯಾಕ್ ಪೇನ್ ಇರ್ತದೆ, ಕೆಲವರಿಗೆ ಹರ್ನಿಯ ಇರ್ತದೆ, ಇಂಥವರೆಲ್ಲ ಮಾಡಬಹುದಾ ಅಂತ ಪ್ರಶ್ನೆ ಬರ್ತದೆ. ಆವಾಗ ಅವರಿಗಾಗೇನೆ ಇದನ್ನ ಸ್ವಲ್ಪ ಮಾಡರೇಟ್ ಮಾಡಿ ಅಲ್ಟರ್ನೇಟಿವ್ ನೋಸ್ಟ್ರಲ್ ಕಪಾಲಭಾತಿ ಅಂತ ಇಟ್ಟಿರ್ತಾರೆ. ಅಂದ್ರೆ ಅದರ ಉದ್ದೇಶ ಏನಿತ್ತು, ತಲೆ ಭಾಗವನ್ನ, ಮುಖದ ಭಾಗವನ್ನ ಕ್ಲೀನ್ ಮಾಡ್ಬೇಕು ಅಷ್ಟಾದ್ರೆ ಸಾಕು, ಉಳಿದ ಯಾವ ಭಾಗಕ್ಕೂ ಹಾರ್ಮ್ ಆಗಬಾರದು. ಮತ್ತೆ ಇದನ್ನ ಅವ್ರು ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಕೂಡ ಮಾಡಬಹುದು, ನೆಲದ ಮೇಲೆ ಕೂಡಬೇಕು ಅಂತಿಲ್ಲ. ಇಂಥದ್ದು ಕೂಡ ಇದೆ. ಇನ್ನು ಆಸನಗಳಿಗೆ ನೀವು ಬಂದ್ರೆ ಆಸನಗಳನ್ನೇ ಮಾಡಬೇಕು ಅಂತಿಲ್ಲ, ಪ್ರಾಣಾಯಾಮ ಬಂದ್ರೆ ಶಾಸ್ತ್ರೀಯ ಪ್ರಾಣಾಯಾಮ ಮಾಡಬೇಕು ಅಂತಿಲ್ಲ. ಪ್ರಾಣಾಯಾಮ ಮತ್ತೆ ಆಸನವನ್ನ ಸೇರಿಸಿದಂತ ಮೈಕ್ರೋ ಯೋಗ ಇರ್ತದೆ. ಅಂದ್ರೆ ಅತ್ಯಂತ ಸೂಕ್ಷ್ಮ ಯೋಗ ಅದು. ಉಸಿರಿನ ಜೊತೆ ಮನಸ್ಸನ್ನೂ ಸೇರಿಸಿ ಶರೀರಕ್ಕೆ ಮಾಡುವಂಥದ್ದು. ಇದರಿಂದ ಶರೀರಕ್ಕೆ ಕಷ್ಟ ಆಗುದಿಲ್ಲ, ವಿಶ್ರಾಂತಿ ಸಿಗ್ತದೆ. ಅಷ್ಟೇ ಅಲ್ಲ, ರಿಜುವಿನೇಷನ್ ಅಂದ್ರೆ ಶಕ್ತಿ ಮರುಪೂರಣ ಆಗ್ತದೆ ಪ್ರತಿ ಜೀವಕೋಶಕ್ಕೂ. ಇದು ಈ ಅಪ್ಲೈಡ್ ಯೋಗದಲ್ಲಿ ಸಾಧ್ಯ. ಇನ್ನು

0: ಧ್ಯಾನ ಅಂತ ಇರ್ತದೆ ಶಾಸ್ತ್ರೀಯ ಯೋಗದಲ್ಲಿ. ಧ್ಯಾನ ಮಾಡೋದು ನಾವು ಸಾಮಾನ್ಯ ಏನ್ ಅನ್ಕೊಂಡಿದೀವಿ, ಚಿನ್ಮುದ್ರೆ ಹಾಕೊಂಡು ನೇರವಾಗಿ ಕುಳಿತುಕೊಂಡು ಧ್ಯಾನ ಮಾಡಬೇಕು ಅಂತ. ಕೆಲವು ವಯಸ್ಸಾದವರಿಗೆ ಸುಖಾಸನ, ಪದ್ಮಾಸನ ಇಂಥವ್ ಸಾಧ್ಯನೇ ಇಲ್ಲ. ಅಂತವ್ರೆಲ್ಲ ಏನ್ ಮಾಡಬೇಕು, ಚೇರ್ ಮೇಲೆ ಕುತ್ಕೊಂಡ್ರು ಕೆಲವರಿಗೆ ಕಾಲು ಊತ ಬರ್ತದೆ. ಅಂತ ಪರಿಸ್ಥಿತಿಯಲ್ಲೂ ಕೆಲವು ಹಿರಿಯರೇ ಇರ್ತಾರೆ, ಅವರೆಲ್ಲ ಧ್ಯಾನ ಹೆಂಗ್ ಮಾಡೋದು ಅಂದ್ರೆ ಮಲಗೂ ಕೂಡ ಧ್ಯಾನ ಮಾಡಬಹುದು. ಚಿಕಿತ್ಸಾತ್ಮಕ ಧ್ಯಾನದ ವಿಧಾನದಲ್ಲಿ ಮಲಗಿಕೊಂಡು ಈ ಚಾಂಟಿಂಗ್ಸ್ ಅಂತ ಹೇಳ್ತೀವಿ ನಾವು, ಓಂಕಾರ ಅಂತ, ಆ ಓಂಕಾರದ ಮೂಲ ಅಕ್ಷರಗಳನ್ನ ತಗೊಂಡು ಅವುಗಳನ್ನ ಚಾಂಟ್ ಮಾಡ್ತಾ, ಮತ್ತಷ್ಟು ಶರೀರಕ್ಕೆ ಸಂಬಂಧಪಟ್ಟಂತ ಬೀಜಾಕ್ಷರಗಳಿದ್ದಾವೆ ಅವುಗಳನ್ನ ಚಾಂಟ್ ಮಾಡ್ತಾ, ಅಥವಾ ಶರೀರದ ಕೆಲವು ಆರ್ಗಾನ್ಗಳಿಗೆ ಸಂಬಂಧಪಟ್ಟಂತ ಮಂತ್ರಗಳಿವೆ, ಉದಾಹರಣೆ ಮಹಾಮೃತ್ಯುಂಜಯ, ಗಾಯತ್ರಿ ಮಂತ್ರ ಇಂಥವು, ಅವುಗಳನ್ನ ಚಾಂಟ್ ಮಾಡ್ತಾನೂ ನಾವು ಧ್ಯಾನನ ಮಾಡಬಹುದು. ಒಟ್ಟಾರೆ ಏನು ಅಂದ್ರೆ, ಶಾಸ್ತ್ರೀಯ ಯೋಗದಲ್ಲಿರೋ ಎಲ್ಲಾ ಅಭ್ಯಾಸಗಳನ್ನ ಹಿರಿಯ ನಾಗರಿಕರಿಗೆ ಅನ್ವಯಿಕವಾಗಿ ಅಳವಡಿಸಿ ಮಾಡಿಸೋದಲ್ಲ, ಅದು ಕೂಡ ಸಾಧ್ಯ ಅದ.
1: ಈಗ ನೀವು ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರಲ್ಲ, ಇದು ನನ್ನಷ್ಟಕ್ಕೆ ನಾನೇ ಮಾಡ್ಕೊಳ್ತೇನೆ, ನಾನು ಏನೋ ಒಂದು ಟಿವಿನಲ್ಲಿ ನೋಡಿ ಕಲಿತೇನೆ, ಒಂದು ಸಿಡಿ ಹಾಕೊಂಡು ನಾನು ಕಲಿತೇನೆ ಅಂದ್ರೆ ಸಾಧ್ಯ ಇಲ್ಲ. ಈ ತರಹದ ಅನ್ವಯಿಕ ಯೋಗ ಆಗ್ಲಿ, ಚಿಕಿತ್ಸಾತ್ಮಕ ಯೋಗ ಆಗ್ಲಿ, ಇದನ್ನ ಒಬ್ಬ ಪರಿಣತರ ಹತ್ರ ಹೋಗಿ ನನ್ನ ದೈಹಿಕ ನ್ಯೂನತೆಗಳು, ತೊಂದರೆಗಳು ಏನಿದೆ ಅವ್ರ ಜೊತೆಗೆ ನಾನು ಸಾರಾಸಾರ ವಿಚಾರ ಮಾಡಿ ನನಗೆ ಯಾವುದು ಹೊಂದುತ್ತದೆ ಅಂತ ಯೋಗವನ್ನ ಮಾಡುದು ಸೂಕ್ತ.
0: ಖಂಡಿತ ಖಂಡಿತ, ಇದು ಅತ್ಯಂತ ಮಹತ್ವದ ವಿಚಾರ. ಯಾಕೆಂದ್ರೆ ಎಲ್ಲೋ ಟಿವಿಯಲ್ಲಿ ನೋಡಿ, ಮೊಬೈಲ್ ಅಲ್ಲಿ ನೋಡಿ ಹಿರಿಯ ನಾಗರಿಕರು ದಯವಿಟ್ಟು ಅವುಗಳನ್ನ ಅಳವಡಿಸಿಕೊಳ್ಳಬಾರದು. ಯಾಕೆಂದ್ರೆ ಯೋಗ ಬರೀ ಒಂದು ಶಾರೀರಿಕ ಮಾನಸಿಕ ಕಸರತ್ತಲ್ಲ, ಅದು ಬದುಕಿನ ಶೈಲಿ, ಅವರ ಒಂದು ಕಾನ್ಸ್ಟಿಟ್ಯೂಷನ್, ಶರೀರದ ಮನಸ್ಸಿನ ಸಂವಿಧಾನ ಹೇಗಿದೆ ಅವ್ರದ್ದು ಅನ್ನೋದನ್ನ ಒಬ್ಬ ನುರಿತ ಗುರುವಿನ ಹತ್ರ, ಪರಿಣಿತ ಗುರುವಿನ ಹತ್ರ ಅವರು ಹೇಳಿ ತಮಗೆ ಬೇಕಾದಂತ ಅಭ್ಯಾಸಗಳನ್ನ ಅವರು ಕಲಿಸ್ಕೊಳ್ಬೇಕು, ಆ ನಂತರನೇ ಅವರು ಒಬ್ಬರೇ ಮಾಡಬೇಕು. ಇನ್ನೊಂದು ವಿಚಾರನೂ ಇದೆ, ಗುಂಪು, ಗುಂಪಿನಲ್ಲಿ ಯೋಗ ಹಿರಿಯರು ಮಾಡೋದ್ರಿಂದ ಒಬ್ಬರೇ ಮಾಡೋದಕ್ಕಿಂತ ಸಾಕಷ್ಟು ಪಟ್ಟು ಪ್ರಯೋಜನ ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ಆ ಗುಂಪೇ ಅವರಿಗೆ ಪ್ರೇರಣೆಯನ್ನ ನೀಡುತ್ತದೆ. ಈ ವಯಸ್ಸಿಗೆ ಬಂದ ಈ ವಯಸ್ಸಿನಲ್ಲಿ ಅವರಿಗೆ ಸಾಕಷ್ಟು ಶಾರೀರಿಕ ಮಾನಸಿಕ ಲಿಮಿಟೇಷನ್ಸ್ ಇರ್ತಾವ, ಆ ಮಿತಿಗಳನ್ನ ಮೀರಿ ಪಕ್ಕದವರಿಂದ ಅವರು ಪ್ರೇರಣೆಯನ್ನ ತಗೊಂಡು ಮಾಡೋದಾದ್ರೆ ಇನ್ನೂ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಯೋಗ ಚಿಕಿತ್ಸೆಯನ್ನ ಅಥವಾ ಚಿಕಿತ್ಸಾತ್ಮಕ ಯೋಗದ ಅಭ್ಯಾಸಗಳನ್ನ ಅವರು ನಿತ್ಯವೂ ಕೂಡ ಮಾಡಬಹುದು.
1: ಬಹಳ ಉತ್ತಮ ವಿಷಯಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ಹೇಳಿದ್ರಿ. ಅಂದ್ರೆ ಈ ಗುಂಪಿನಲ್ಲಿ ಯೋಗ ಮಾಡುವುದರ ಪ್ರಯೋಜನವನ್ನು ಕೂಡ ತಾವು ಹೇಳಿದ್ರಿ. ಈಗ ಶೋಭಾ ಅವರ, ಯೋಗ ಅಂದ್ರೆ ಇದು ನಾವು ದೈಹಿಕವಾಗಿ ಮಾಡುವಂತಹದ್ದಾಯ್ತು, ಇದ್ರ ಜೊತೆಗೆ ಮನಸ್ಸು ಕೂಡ ಶಾಂತವಾಗಿರ್ತದೆ ಅಂತ ಹೇಳಿದ್ರಿ. ಇನ್ನೊಂದು ಮುಖ್ಯವಾದದ್ದು, ನಾವು ಸೇವಿಸುವಂತಹ ಆಹಾರಕ್ಕೂ ಯೋಗಕ್ಕೂ ಏನಾದರೂ ಸಂಬಂಧ ಇದೆ?
0: ಖಂಡಿತ, ಯೋಗ ಅನ್ನೋದು ಸಮಗ್ರವಾಗಿರುವಂತದ್ದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದ್ರೆ ಯೋಗ ಅಂದ್ರೆ ಬರೀ ಶಾರೀರಿಕ ಆಯಾಮ ಅಲ್ಲ, ಆಹಾರನೂ ಸರಿಯಾಗಿರಬೇಕು ಅಂತ. ನಾವು ಮಲಗೋ ಸಮಯ, ಏಳುವ ಸಮಯ ಕೂಡ ಸರಿಯಾಗಿರಬೇಕು ಅಂತ. ಆಹಾರ ಅಂದ್ರೆ ಈಗ ಹಿರಿಯ ನಾಗರಿಕರ ವಿಷಯದಲ್ಲಿ ಬಂದಿದೀವಿ ನಾವು, ಮೊದಲಿನಿಂದ ಅವ್ರು ಏನೇನೋ ತಿನ್ಕೊಂಡು ಬಂದಿರ್ತಾರೆ, ಪ್ರಮಾಣ ಕೂಡ ಜಾಸ್ತಿ ಇರ್ತದೆ, ಎಲ್ಲಾನು ತಿಂದಿರ್ತಾರೆ, ಆದ್ರೆ ಅವ್ರ ವಯಸ್ಸಾದಂತಲ್ಲ, ಕೆಲವು ಪದಾರ್ಥಗಳನ್ನ ಅವರು ತ್ಯಜಿಸಬೇಕಾಗ್ತದೆ. ಇನ್ನು ಅವರ ಊಟದ ಕ್ವಾಂಟಿಟಿಯನ್ನ ಅವರ ಅಗತ್ಯಕ್ಕನುಗುಣವಾಗಿ ಅವರು ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಕೆಲವು ಪದಾರ್ಥಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ ಅವರು. ಇವುಗಳನ್ನ ಅವರು ಅವರ ಯೋಗ ಗುರುಗಳ ಹತ್ರ ಕೇಳಿಕೊಂಡು ಸರಿಯಾದ ಒಂದು ಆಹಾರ ಪದ್ಧತಿಯನ್ನು ಕೂಡ ಅನುಸರಿಸೋದು ಯೋಗ ಚಿಕಿತ್ಸೆಯಲ್ಲಿ ಮಹತ್ವದ್ದಾಗಿದೆ.
1: ಧನ್ಯವಾದಗಳು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೇ. ನಮ್ಮ ಹಿರಿಯ ನಾಗರಿಕರು, ನನಗೆ ವಯಸ್ಸಾತು ಇನ್ನೇನು ಅಂತೇಳಿ ಕೈ ಕಟ್ಕೊಂಡು ಕೂಡೋ ಕಾಲ ಇದಲ್ಲ. ವಯಸ್ಸು ಆದರೂ ಕೂಡ ನಾವು ಉತ್ತಮ ಆರೋಗ್ಯವನ್ನ ಹೊಂದಬಹುದು, ಇರುವಷ್ಟು ದಿನಗಳ ಕಾಲ ನಾವು ಖುಷಿಯಾಗಿ ಜೀವನವನ್ನ ಆನಂದಿಸಬಹುದು, ರೋಗಗಳಿಂದ ದೂರ ಇರಬಹುದು. ಇದೆಲ್ಲ ಮಾಡಬೇಕು ಅಂದ್ರೆ ನಾವು ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗವನ್ನ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ರಿ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಒಬ್ಬ ಪರಿಣಿತ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿ ಕಲಿತು ನಂತರ ಇದನ್ನ ಮುಂದುವರಿಸಿದಾಗ ಅವ್ರಿಗೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅಂತ. ಮಾಹಿತಿಯನ್ನ ಮಾಡಿಕೊಟ್ಟದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮಸ್ತೆ.
2: ಹಿರಿಯರ ಆರೋಗ್ಯದ ಕಾಳಜಿಗಾಗಿ ಯೋಗ, ಈ ಕುರಿತು ಇದುವರೆಗೂ ಯೋಗ ತಜ್ಞೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದೆ.

0: ಸ್ಥಳ ಯಶಸ್ವಿ ಎನ್ಕ್ಲೇವ್ ಕುಮಾರ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಆಕಾಶವಾಣಿ ಧಾರವಾಡ. ಕಿರುನಾಟಕ ಆಹಾ, ಒಂದು ಕಪ್ಪು ಚಹಾ. ರಚನೆ ಮಾಲತಿ ಪಟ್ಟಣಶೆಟ್ಟಿ. ನಿರ್ಮಾಣ ಮಂಜುಳಾ ಪುರಾಣಿಕ್. ಕೇಳಿ ಕಿರುನಾಟಕ ಆಹಾ, ಒಂದು ಕಪ್ಪು ಚಹಾ.
3: ಎಚ್ಚರ ಆಗಿ ಒಂದು ತಾಸಾತು ಕರ್ದ ಕರಿತೀನಿ. ಈಕೆ ಬರ್ಲಿಕ್ಕೆ ಒಳ್ಳು. ಮಲ್ಕೋರಿ ಮಲ್ಕೋರಿ, ರಿಟೈರ್ ಆಗಿರಿ, ಯಾಕಿಷ್ಟು ಅವಸರ ಅಂತಾಳ. ನನಗಾರೆ ಬೆಳಗಿನ ಛಾತ್ ತಲುಬು, ಗಂಟ್ಲ ಒಣಗ್ಲಿಕ್ಕೆ ಹತ್ತದ.
4: ಏ ಕಾಮಾಕ್ಷಿ, ಕಾಮಾಕ್ಷಿ ಎಲ್ಲಿದ್ದೀಯ ಮರಾಳ? ಕಾಮಾಕ್ಷಿ, ಕಾಮಾಕ್ಷಿ, ಏ ಕಾಮಿ,
5: ಯಾಕ್ರಿ ಗಂಟ್ಲ ಹರಿದು ಹೋಗು ಹಂಗ ಒದರ್ಕೋತೀರಿ? ಏನ್ರಿ ಕಾಮಿ ಅನ್ಲಿಕ್ ಹತ್ತಿರಿ? ನಾ ಏನ್ ನೀವು ಸಾಕಿದ ಬೆಕ್ಕೇನ?
4: ಹೌದ ಹೌದು, ನೀನು ನಾ ಸಾಕಿದ ಬೆಕ್ಕ ಖರೆ. ಅದಕ್ಕ ಕಾಡಿ ಬೇಡಿ ಮದ್ವಿ ಮಾಡ್ಕೊಂಡಿನಿ.
5: ಒಲ್ಲೆ ಒಲ್ಲೆ ಅಂದ್ರ ಎಲ್ಲಿ ಕೇಳಿದ್ರಿ? ದೇವು ಬೆನ್ನ ಹತ್ತಿದ್ರಂಗ ನನ್ ಬೆನ್ನ ಹತ್ತಿ ಮದ್ವಿ ಮಾಡ್ಕೊಂಡ್ರಿ. ಆದ್ರೇನು ಈಗ ನನ್ ಬೆಕ್ಕು ನಾಯಿ ಅಂತ ಕರಿತೀರಿ? ನನಗೂ ಸೊಸಿ ಬರೋಷ್ಟು ವಯಸ್ಸತ್ತು. ಅಕ್ಕಿ ಮುಂದ ನನ್ನ ಬೆಕ್ಕು ನಾಯಿ ಕತ್ತಿ ಅಂತ ಕರೆದ್ರ ನನ್ನ ಮಾನ ಮರ್ಯಾದೆ ಏನು ಉಳಿತದ್ರಿ?
4: ಆಕಿ ಮುಂದೆ ಯಾಕನ್ಲ ಮರಾಳ? ನನ್ನ ಚಹಾದ ಚಟ ತಡಿಲಾರ್ದ ಕಾಮಿ ಅಂದೆ. ಏನ್ ತಪ್ಪಾತು? ಅದು ಪ್ರೀತಿಯಿಂದ ಕರೆದೆ, ಅದು ತಿಳಿಯೋದಿಲ್ಲ.
5: ಇರ್ಲಿ ಬಿಡ್ರಿ. ಅಲ್ಲ ರಿಟೈರ್ ಆಗಿ ಇನ್ನೂ 4 ದಿವಸ ಆಗಿಲ್ಲ, ಎಷ್ಟರ ಚಡ್ಪಾಡಿಸ್ತೀರಿ? ಸಾವಕಾಶಾಗಿ ಹೇಳ್ಬೇಕು, ಆರಾಮಾಗಿ ಚಹಾ ಕುಡಿಬೇಕು, ಎಲ್ಲರೂ ಹೋದ ಮ್ಯಾಲೆ ಸ್ನಾನ ಮಾಡಿ ಊಟ ಮಾಡಿ ಮತ್ ಮೂರ್ ತಾಸು ಮಲ್ಕೋಬೇಕು. ಎಲ್ಲ ಬಿಟ್ಟು ನೌಕರಿಗೆ ಹೋಗೋರ್ ಹಂಗ ಏನ್ ಅವಸರ ಮಾಡ್ತಿರಪ್ಪ?
4: ಅಲ್ಲ ಮರಾಳ, ರಿಟೈರ್ ರಿಟೈರ್ ಅಂದ್ರ ಚಾದ ಚಟಕ್ಕೂ ರಿಟೈರ್ಮೆಂಟ್, ಊಟಕ್ಕೂ ರಿಟೈರ್ಮೆಂಟ್, ಮತ್ತ ಹಂಗ ಹಂಗ ಈ ಜಗತ್ತಿನಿಂದ.
5: ಹಂಗ್ಯಾಕಂತೀರಿ? ನಾ ಅಂಥದನ್ನೆಲ್ಲ ಬಯಸ್ತೇನೇನು? ಹಂಗಂದ್ರ ನನ್ ಬಾಯಾಗ
4: ನಿಲ್ಲ ನಿಲ್ಲ ನಿಲ್ಲ, ನಿನ್ನ ಬಾಯಾಗ ಆಗಲಿ ನನ್ನ ಬಾಯಾಗ ಆಗಲಿ ಅಂಥದ್ದೇನು ಬೀಳೋದು ಬ್ಯಾಡ ಮಾರೈತಿ. ಒಂದ್ ಕಪ್ ಚಾ ಬೀಳಿ ಅಂತ ಅಂತೇನಿ. ಹೋಗ್ಲಿ, ನಾನ ಮಾಡ್ಕೊಳ್ಳೇನು. ಇನ್ನ ಚಾ ಮತ್ ಅಡಿಗೆ ಕೆಲಸ ಎಲ್ಲ ಕಲ್ಕೋತೀನಿ.
5: 30 ವರ್ಷದಾಗ ಒಮ್ಮೆನು ಬಾಯಿಂದ ಬರದಂತ ಮುತ್ತಿನಂತ ಮಾತು ಬಂತ ನೋಡ್ರಿ ಇವತ್ತೇನು ಸೂರ್ಯ ಪಶ್ಚಿಮಕ್ ಹುಟ್ಟ್ಯಾನೋ ಏನೋ.

0: ಅಪ್ಪ ಅಪ್ಪ, ನನಗ ಸ್ವಲ್ಪ ಆಫೀಸ್ಗೆ ಲಗೂನ ಹೋಗ್ಬೇಕಾಗ್ಯದ. ಅವ್ವ ಪಲ್ಯ ತಂದಿಡು ಅಂತ ಅಂದಾಳ. ನೀ ಹೆಂಗೂ ರಿಟೈರ್ ಆಗಿದಿ, ಸ್ವಲ್ಪ ಹೋಗ್ತೀಯಾ ಪ್ಲೀಸ್? ಹಾ ಅಂದಂಗ ಬರ್ತಾ ಸ್ವಲ್ಪ ಕಿರಾಣಿನೂ ತಗೊಂಡು ಬಂದ್ಬಿಟ್ರೆ. ಹಾ ಪಪ್ಪ, ಈ ಲೀಸ್ಟ್ ಇಲ್ಲೋಡ್ರಿ, ಈ ಲೀಸ್ಟ್ ತಗೋರಿ. ಓಕೆ, ನಾ ಬರಲಿ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಹೌದಪ್ಪ ಹೌದು, ರಿಟೈರ್ ಆಗಿನಲ್ಲ ಅದು ಖರೆ. ಆದ್ರೆ ಇಂಥ ಶಿಕ್ಷಾ ಅನುಭವಿಸುವಂಥ ಅಪರಾಧ ನಾ ಮಾಡಿಲ್ಲ. ಮತ್ತೆ ಯಾರ್ಯಾರು ಸೇವಾ ಮಾಡಬೇಕು ಹೇಳಿಬಿಡ್ರಿ.
2: ಅಪ್ಪ ಅಪ್ಪ,
1: ಹೇಳುವ.
2: ಕಾಲೇಜಿಗೆ ಹೊತ್ತಾತಪ್ಪ, ದಿನ ಫಸ್ಟ್ ಪಿರಿಯಡ್ ತಪ್ಪೇ ಹೋಗ್ತದ, ಬಸ್ಸು ಟೈಮ್ ಪ್ರಕಾರ ಬರುವುದೇ ಇಲ್ಲ. ಹೆಂಗೂ ನೀ ಖಾಲಿ ಇದ್ದೀಯಲ್ಲ, ಅದಕ್ಕೆ ದಿನ ನನ್ನ ಕಾಲೇಜಿಗೆ ಬಿಟ್ಬಿಡಲ್ಲ. ಪ್ಲೀಸ್ ಪ್ಲೀಸ್ ಅಪ್ಪ.

0: ಹೂನವ ಸೋನಾಕ್ಷಿ, ನಾ ಖಾಲಿನ ಇದೇನಲ್ಲ, ಅದಕ್ಕೆ ಬೋನಸ್ಸಿನ ಮೇಲೆ ಬೋನಸ್ಸು, ಬೋನಸ್ಸಿನ ಮೇಲೆ ಬೋನಸ್ಸು. ಅಮ್ಮ ಅವರ ನಿಮ್ ಸೇವಾ ಏನ್ ಮಾಡಬೇಕು, ರಿಟೈರ್ ಜೀವನ ಹ್ಯಾಂಗ್ ಕೃತಾರ್ಥ ಮಾಡ್ಕೋಬೇಕು ಅಂತ ನೀವು ಹೇಳ್ರಲ್ಲ.
1: ಮಾಸ್ತರ್, ಅದಕ್ಕ ದೊಡ್ಡ ದೊಡ್ಡ ಶಬ್ದ ಮಾತಾಡ್ತೀರಿ. ಸೇವಾ ಅಂತ, ಕೃತಾರ್ಥ ಅಂತ, ಎಂದ ನಾನ್ ನಿಮ್ ಕಡೆಯಿಂದ ಸೇವಾ ಮಾಡಿಸ್ಕೊಂಡೇನಿ, ಹೇಳ್ರಿ ನೋಡೋಣ.
0: ಅದೆಲ್ಲ ಹೋಗ್ಲಿ ಬಿಡ, ಒಂದ್ ಕಪ್ ಚಾ ಮಾಡಲ್ಲ, ಆರಾಮ್ ಕೂತು ನಿನ್ ಕೈಯಾಗಿನ ಸುಡು ಸುಡು ಚಾ ಕುಡಿಬೇಕನ್ನಿಸ್ತದ ಈ ಚಳ್ಯಾಗ. ಅದು ಹೆಂಡತಿ ಕೈಯಾಗಿನ ತಾಜಾ ಚಾ ಬೇಡ್ತದ ಈ ನನ್ನ ಜೀವ.
1: ನಿನ್ ಕೈ ನನ್ ಕೈ ಅಂತೆಲ್ಲ ರೊಮ್ಯಾಂಟಿಕ್ ಆಗಿ ಮಾತಾಡ್ಬೇಡ್ರಿ. ಮುಪ್ಪನ್ಯಾಗ ಹಂಗೆಲ್ಲ ಮಾತಾಡಿದ್ರ ಹುಚ್ಚ ಹುಚ್ಚ ಅಂತಾರ. ಅದಿರ್ಲಿ, ನನಗಂತೂ ಹೊತ್ತಾತ ಆಫೀಸ್ಗೆ ಓಡ್ಬೇಕೀಗ. ಮುಂಜಾನೆದ್ದು ನಿಂದ ಪುರಾಣದ ಬರೇ, ನನ್ನ ಕೆಲಸ ಹಂಗ ಕೂತದ. ನಾನರ ಏನ್ ಮಾಡ್ಲಿ, ಬ್ಯಾಳಿ ಜೋಡಿ ಅಕ್ಕಿ ಕುಕ್ಕರ್ನಾಗ ಇಟ್ಟೇನಿ, ಕುಕ್ಕರ್ ಹಚ್ಚ್ರಿ, ಮತ್ತ ಟೊಮೆಟೊ ಹೆಚ್ಕೊಂಡು ಸಾರ್ ಮಾಡ್ಕೊಳ್ರಿ. ಕೇಳಿಸ್ತೇನು?
0: ಕೇಳಿಸ್ತವ ಕೇಳಿಸ್ತು.
1: ಇವತ್ತ ಸ್ವಯಂ ಪಾಕ ಆಗ್ಲಿ, ಹಿಂದ ಗಂಡಸ್ರ ಅಡ್ಗೆ ಮಾಡ್ತಿದ್ದಿರ್ಬೇಕು, ಅದಕ್ಕ ನಳಪಾಕ ಅಂತ ಹೆಸರಿತ್ತು. ಇವತ್ತಿಗೂ ಗಂಡಸ್ರ ಶ್ರೇಷ್ಠ ಅಡಿಗೆ ಮಾಡೋರು ಅಂತ.

0: ದೇವರ ನೀ ಕರುಣಾಮಯ ಇದ್ದೀಯಪ್ಪ, ಎರಡೇ ಎರಡು ಮಕ್ಕಳನ್ನು ಕೊಟ್ಟಿ, ಒಬ್ಬ ಒಬ್ಬ ಹೆಂಡತಿ ಕೊಟ್ಟಿ, ಇಲ್ಲದಿದ್ರೆ ಇನ್ನೆಷ್ಟು ಜನರ ಸೇವಾ ಮಾಡಬೇಕಿತ್ತು ಏನೋ.
1: ಅಂದ್ರ ಎಷ್ಟು ಹೆಂಡ್ರನ್ ಸಾಕ್ಬೇಕಾಗಿತ್ತು ನಿಮಗೆ?
0: ಚೆ ಹಂಗಲ್ಲ, ಒಬ್ಬಾಕಿನ ಸಾಕೋದ್ರಾಗ ರಗಡಾಗಿದೆ, ಇನ್ನೊಬ್ಬಕ್ಕಂತ ಇನ್ನೊಬ್ಬಕ್ಕಿ. ನೋ ಚಾನ್ಸ್. ಮರಳ ಚಾ ಇಲ್ಲದಕ್ಕ ಯದುವಾ ತದುವಾ ವಿಚಾರ ಬರ್ತಾವ ನೋಡು. ಸೋನಾಕ್ಷಿ, ನೀನಾರೇ ನಿಮ್ಮ ಅಪ್ಪಗ ಒಂದು ಕಪ್ ಚಾ ಮಾಡ್ಕೊಡ್ತೀನವ.
2: ವಾ ಏನ್ರಿಪ್ಪ, ರಿಟೈರ್ ಆಗಿರಾಗಿರಿ, ಎಲ್ಲಾರ್ದು ತಲಿ ತಿಂತೀರಿ ಮನ್ಯಾಗ.
3: ಏನಪ್ಪ ನನಗೂ ಬೇಕಪ್ಪ ಒಂದು ಕಪ್ ಚಾ. ರಿಟೈರ್ಮೆಂಟ್ ಚಾ ಅಂತಂದ್ರೆ ಅದ್ರ ರುಚಿನ ಬೇರೆನಪ್ಪ.
0: ಅರೇ ರೇ ರೇ ರೇ, ಬಾರೋ ಚಂದ್ರು, ಬಾ ಬಾ ಬಾ ಬಾ. ಯಾಕೆ ನಿಂದು ಬೆಳಗಿನ ಚಾ ಆಗಿಲ್ಲೇನು?
3: ಬೆಳಗ್ಗೆ ಎದ್ದು ಬಾಗಿಲ ಕಸ ಹೊಡೆಯೋದು, ಥಳಿ ರಂಗೋಲಿ ದೇವ್ರ ಮುಂದೆ ದೀಪ ಹಚ್ಚಿ ಚಾ ಮಾಡಿ ಹೆಂಡತಿ ಮಕ್ಕಳನ್ನೂ ಎಬ್ಬಿಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಕಾಯಿಪಲ್ಲೆ ಹೆಚ್ಚಿಟ್ಟು ಕಿರಾಣಿ ಸಾಮಾನು ತರಲಿಕ್ಕೆ ಅಂತ ಈಗ ಹೊಂಟೇನಿ.
0: ಹೌದಾ?
3: ಹಂಗ ನಿನ್ನ ದಾರಿಯಾಗ ನಿನ್ನ ಮನಿನೂ ಹತ್ತಿತೆ, ಅದಕ್ಕೆ ಒಳಗೆ ಬಂದೆ.
1: ನೋಡ್ರಿ ನೋಡ್ರಿ ನೋಡ್ರಲ್ಲೇ, ಎಂಥ ಗೆಳೆಯರಿದ್ದಾರೆ ನಿಮಗ, ಪ್ರತ್ಯಕ್ಷ ರಾಮಚಂದ್ರ ದೇವರು. ಇಂಥ ಗಂಡಿದ್ರ ನಾನು ಇಡೀ ಜಗತ್ತನ್ನ ಗೆತ್ತರ್ತಿದ್ದೆ.
0: ಜಗತ್ತನ್ನ ಆಮೇಲೆ ಗೆಲ್ಲುವಂತೆ ಮರಾಳ, ನನಗ ಬರೇ ಒಂದ್ ಕಪ್ ಚಾ ಮಾಡಿದ್ರೆ ಸಾಕಷ್ಟ.
3: ಅಲ್ಲೋ ಮಾರಾಯ, ಏನಿದು ಮುಂಜಾನೆ ಚಾ ಇನ್ನೂ ಆಗೇ ಇಲ್ಲ?
0: ಆಗಿಲ್ಲ ಮಾರಾಯ, ಆಗಿಲ್ಲ.
3: ಅಲ್ಲೋ ಪಾಪ ವೈನಿಗೂ ಕೆಲ್ಸಕ್ಕೆ ಹೋಗ್ತಿರ್ತಾರ, ಆದರೂ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಆಫೀಸ್ಗೆ ಹೋಗೋರು. ಅಲ್ಲಪ್ಪ ರಿಟೈರ್ ಆದಮೇಲೆ ನಿನಗೆ ಒಂದು ಕಪ್ ಚಾ ನಿನಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ? ಏನು ಹಿಂಗಿದ್ರೆ ನಡಿ, ಇಬ್ಬರು ಅಲ್ಲೇ ಹೋಗೋಣ ಚಾದ ಅಂಗಡಿಗೆ. ಅಲ್ಲೇ ನಿನಗೆ ದ್ವಾಸಿನೂ ಕೊಡಿಸ್ತೀನಿ, ದ್ವಾಸಿ ದ್ವಾಸಿ. ನಡಿ ನಡಿ ನೀ.
1: ಬೇಡ್ರಿ ಭಾವಜಿ, ಇಲ್ಲೇ ಮನ್ಯಾಗ ಅವರ ಮಾಡ್ತಾರ, ಇಬ್ರು ಕುಡೀರಿ, ನನ್ನ ರಿಕ್ಷಾ ಬಂತು, ನಾ ಹೋಗಬೇಕು.
0: ಅಲ್ಲ ಅಲ್ಲ, ರಿಕ್ಷಾದವ್ ನಿಲ್ತಾನೆ, ಚಾ ಮಾಡ್ಕೊಟ್ಟು ಹೋಗಲ್ಲ. ಚಂದ್ರು ಭಾಳ ದಿನಕ್ಕೆ ಬಂದಾನ,
1: ಇನ್ನೊಂದು ದಿವಸ ಶಿಸ್ತಾಗಿ ಚಹಾ ತಿಂಡಿ ಮಾಡ್ತೀನಿ, ಸದ್ಯ ನಾ ಈಗ ಹೋಗ್ಬೇಕು. ಅಯ್ಯಯ್ಯ ನಮ್ಮವ ಮರ್ತ ಬಿಟ್ನಲ್ಲ, ಇವತ್ತು ಹಾಲು ಕೆಟ್ಟ ಹೋಗ್ಯಾವ ನೋಡ್ರಿ, ಏನ್ ಮಾಡ್ತಿರೋ ಮಾಡ್ಕೋರಿಪ್ಪ, ನನಗೆ ಹೊತ್ತಾತು.
0: ಅಲ್ಲ ಅಲ್ಲ ನಿಲ್ಲ, ಆ ಬಾಜು ಮನಿ ಮೀನಾಕ್ಷಿ ಅದಾಳಲ್ಲ, ಆಕಿ ಕಡೆ ಸ್ವಲ್ಪ ಹಾಲು ಕಡ ತಗೊಂಬಾ. ಅಲ್ಲ
1: ಆ ಜಂಬುದ ಕೋಳಿ ಕಡೆ ಸಾಧ್ಯಲ್ಲ, ಅದು ಸಾಧ್ಯಲ್ಲ ಅಂದೆ.
0: ಅಲ್ಲ ಕೋಳಿ ಆತು ಜಂಬಾತು ತಗೊಂಡು ಮಾಡೋದೇನದ? ಆಪತ್ ಕಾಲಕ್ಕೆ ನೆರಿ ಹೊರಿ ಕಾಯ್ಕೋಬೇಕು ಅಂತಾರೆ ಹಿರಿಯರು.
1: ನೋಡ್ರಿ ನಾ ಎಂದು ಯಾರ ಕಡೆಯಿಂದನು ಕಡ ತಂದಿಲ್ಲ, ಬೇಕಾಗಿದ್ರೆ ಎರಡು ಕಪ್ ಚಾ ಅಂಗಡಿ ಹೇಳಿ ಹೋಗಿದ್ರೆ ಹೋಗ್ತೀನಿ. ಬರ್ಲ್ಯಾ, ಹೊತ್ತು ಭಾಳ ಆಯ್ತು, ಆಟೋದವ್ ನಿಲ್ಲುವುದಿಲ್ಲ.

0: ನೀನು ನಿನ್ನ ಚಾ ಏನಪ್ಪ ದೊಡ್ಡ ಕತಿ ಆತಲ್ಲ ನಿಂದು.
1: ಏನ್ ಮಾಡೋದು ಮಾರೆ, ನೀನ ಹೇಳ.
0: ಅಲ್ಲಪ್ಪ, ನಾನು 11 ಪ್ಯಾಟಿ ಮುಗಿಸಿ ಮನಿ ಸೇರ್ಕೋಬೇಕು. ನಮ್ಮ ಮಹಾರಾಣಿಯವರು ಆರ್ಡರ್ ಮಾಡಿ ಹೇಳಿ ಕಳಿಸ್ಯಾರ, ಅದಕ್ಕೇನದ ನಾನು ಬರ್ತೇನೇನಪ್ಪ. ಅಲ್ಲಡು, ಇನ್ನೊಂದು ದಿವಸ ಚಾದ ಪ್ರೋಗ್ರಾಮ್ ಇಟ್ಕೊಂಬಣ ತಾತೋ ಇಲ್ಲೋ? ನಾ ಬರಲೆ?
1: ತಡಿಯೋ ಚಂದ್ರು, ತಡಿಯೇ, ಏನ ಮಾಡೋದು, ತಡಿ ತಡಿಯೇ.
2: ಅಪ್ಪ, ನೀ ಅಂತೂ ಇಷ್ಟು ಖಾಲಿ ಇದ್ರೂ ಬರುವುದಿಲ್ಲ, ಏನೇನು ಹೆಲ್ಪ್ ಮಾಡುವುದಿಲ್ಲ. ಸೊ ನಾನು ಆಟೋದಾಗ ಹೋಗ್ತೀನಂತ, ನೀನು ನಾಳಿಂದ ಬೇಕಾರ ನನ್ನ ಕಾಲೇಜಿಗೆ ಬಿಟ್ಟಿ ಅಂತಿ. ಬರ್ತೀನಿ ನಾನು.
1: ಆತೋ ಆತೋ.

0: ಹಾಲಿಲ್ಲದಕ್ಕೆ ಛಾಯ್ ಇಲ್ಲ, ಛಾಯ್ ಇಲ್ಲದಕ್ಕೆ ನನಗೆ ಬೆಳಗಿಲ್ಲ, ಬೆಳಗಿಲ್ಲದಕ್ಕೆ ಇಂದಿನ ದಿನದ ಮಜಾ ಇಲ್ಲ. ಫಾರ್ ವಾಂಟ್ ಆಫ್ ಎ ನೇಲ್ ಎ ಬ್ಯಾಟಲ್ ಈಸ್ ಲಾಸ್ಟ್, ಫಾರ್ ವಾಂಟ್ ಆಫ್ ಎ ಕಪ್ ಆಫ್ ಟೀ ಮೈ ಡೇ ಈಸ್ ಲಾಸ್ಟ್. ಆಹಾ, ಏನು ಅನ್ನಬೇಕು, ಇಂದಿನ ಒಂದು ಕಪ್ ಛಾದ ಆಸೆ ಅಪ್ಸರಿ ಹಂಗೆ ಕಣ್ಣು ಮುಂದೆ ನರ್ತಿಸಿ ಮಾಯಾಗಿ ಹೋತು. ನನ್ನ ನಶೀಬ್ದಾಗ ಇಂದು ಬೆಳಗಿನ ಛಾಯ್ ಇದ್ದಿರ್ಲಿಕ್ಕಿಲ್ಲ. ಆತಾತು, ಆದ್ರೆ ಮುಂಜಾನೆ ಹೋತು ಹೋತು ಹೋತು ಹೋಗೇ ಬಿಡ್ತು. ಒಂದು ವೇಳೆ ಇಂದು ಮುಂಜಾನೆ ಒಂದು ಕಪ್ ಚಾ ಸಿಕ್ಕಿದ್ರೆ ಈ ಮುಗಿಲಾಗಿನ ಸೂರ್ಯ ಬಂಗಾರದಂಥ ಬೆಳಕು ನನ್ನ ಮ್ಯಾಲೆ ಚೆಲ್ತಿದ್ದ, ಇಡೀ ಪ್ರಕೃತಿಯೊಳಗೆ ಸಂಗೀತ ಮೊಳಗುತ್ತಿತ್ತು, ಮತ್ತೆ ತಿಳಿಗಾಳಿ ಚಪ್ಪರಿಸಿ ಮಲಗಿಸ್ತಿತ್ತು. ಆದರೆ ಚಾ ಇಲ್ದಿದ್ರೆ ಎದ್ದರೆ ಏನು ಮಾಡೋದು, ಉಳಿದ್ರೆ ಆತು ಬಿಡ. ಯಾಕೋ ಕಣ್ಣು ತಾವಕ್ಕೆ ತಾವ ಮುಚ್ಚಿಕೊಳ್ಳಿಕ್ಕೆ ಹತ್ಯಾವ, ಏನು ಮಾಡೋದು, ಕಲ್ಪನೆ ಮಾಡಿದ್ರಾತ ಒಂದು ಬಂಗಾರದ ಕಪ್ನ್ಯಾಗ ಕಾಮಾಕ್ಷಿ ಚಾ ತರ್ತಾಳ, ಆ ಚಾದ ಪರಿಮಳ ಸುತ್ತ ಆವರಿಸ್ತದ. ಕಾಮಾಕ್ಷಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೋತ ಬಂದ ನನ್ನ ತಲೆ ಸವರಿಸ್ಕೋತ ಅಂತಾಳ, ಏನ್ರಿ ಹೇಳ್ರಿ, ಬೆಳಗಾತು, ಕಣ್ಣು ತೆಗೀರಿ ನೋಡ್ರಿ, ಏನದ ನನ್ನ ಕೈಯಾಗ, ನಿಮ್ಮ ಬೆಳಗಿನ ಪ್ರೀತಿಯ ಒಂದು ಕಪ್ ಚಾ. ಕಲ್ಪನಾನ ಚಲೋ ಇರ್ತದ, ವಾ ವಾ, ಅಂತೂ ಹಿಂಗ ಏನಾರ ಸಮಾಧಾನ ಮಾಡ್ಕೋಬೇಕಲ್ಲ. ಆಹಾ, ಕಲ್ಪನಾದಾಗರ ಒಂದು ಕಪ್ ಚಾ ಸಿಕ್ತಲ್ಲ, ಬಹಳ ರುಚಿ, ಬಹಳ ರುಚಿ ಇರ್ತದ ಕಲ್ಪನಾದಾಗಿನ ಚಾ. ಕಲ್ಪನಾದಾಗಿನ ಚಾದ ರುಚಿ ನಾಲ್ಗೆ ಮ್ಯಾಲಿಂದ ಹೋಗದೇ ಇಲ್ಲ. ಆಹಾ ಆಹಾ, ಒಂದು ಕಪ್ ಚಾ, ಆಹಾ ಆಹಾ, ಒಂದು ಕಪ್ ಚಾ, ಒಂದು ಕಪ್ ಚಾ.
1: ಆಹಾ, ಒಂದು ಕಪ್ಪು ಚಹಾ ಕಿರುನಾಟಕವನ್ನ ಕೇಳಿದಿರಿ. ನಾಟಕದ ರಚನೆ ಮಾಲತಿ ಪಟ್ಟಣಶೆಟ್ಟಿ, ಭಾಗವಹಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ಪದ್ಮಜಾ ಹುಯಿಲ್ಗೋಳ್, ಅಶೋಕ್ ಜೋಶಿ, ಸ್ನೇಹಾ ಜೋಶಿ ಹಾಗೂ ಮನೋಹರ್ ಕುಲಕರ್ಣಿ. ನಿರ್ಮಾಣ ಮಂಜುಳಾ ಪುರಾಣಿಕ್.

0: ಯೋಗಪಟು ಕುಮಾರಿ ರೇಣುಕಾ ಮಾರುತಿ ಕರಡಿಗುಡ್ಡ ಹಾಗೂ ಯೋಗ ಶಿಕ್ಷಕರಾದ ಪ್ರಕಾಶ್ ಚಿತ್ರಗಾರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ.
1: ಮುದ್ದು ಮಕ್ಕಳೇ, ಇವತ್ತಿನ ಗಿಳಿವಿಂಡು ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ನಿಮಗೆಲ್ಲ ಗೊತ್ತಿರೋ ಹಂಗ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ 2014 ಆರಂಭ ಆಯಿತು. ಈ ಸಲದ ಘೋಷವಾಕ್ಯ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನೋದು. ಅಂದರೆ ಆರೋಗ್ಯಕರವಾಗಿ ವಯಸ್ಸಾಗುವುದು. ಅಂದರೆ ಪ್ರತಿ ವರ್ಷ ಮನುಷ್ಯನ ಜೀವನ ಕಳೆದಂಗ ಆ ಜೀವನ ಆರೋಗ್ಯಶಾಲಿಯಾಗಿರಬೇಕು, ಚಟುವಟಿಕೆಗಳಿಂದ ಕೂಡಿರಬೇಕು, ಒಳ್ಳೆಯ ದೈಹಿಕ ಮಾನಸಿಕ ಆರೋಗ್ಯದ ಸ್ಥಿತಿಗಳು ಇರಬೇಕು ಅನ್ನೋದು ಈ ಬಾರಿಯ ಘೋಷವಾಕ್ಯ. ಇವತ್ತು ನಮ್ಮ ಜೊತೆ ಇರುವಂಥವರು ರೇಣುಕಾ ಮಾರುತಿ ಕರಡಿಕೂಟ. ಇವರು 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರ ಯೋಗ ಶಿಕ್ಷಕರಾದ ಪ್ರಕಾಶ್ ಚಿತ್ರಗಾರ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ರೇಣುಕಾ ಸ್ವಾಗತ ಅಮ್ಮ. ನಿನಗ ಬಹಳಷ್ಟು ಯೋಗದಲ್ಲಿ ಸಾಧನೆಗಳನ್ನ ನೀನು ಮಾಡಿದ್ದೀಯಾ ಅಂತ ನಮಗ ಗೊತ್ತಾಯ್ತು. ಅದಕ್ಕಾಗಿ ನಾವು ನಮ್ಮ ಸ್ಟುಡಿಯೋಕ್ಕ ನಿನ್ನನ್ನು ಕರೆಸೇವಿ. ರೇಣುಕಾ, ನೀನು ಯಾವಾಗಿಂದ ಯೋಗಾಭ್ಯಾಸ ಶುರು ಮಾಡಿದೀಯಮ್ಮ?
2: ನಾನು ಇವಾಗ ಶುರು ಮಾಡಿದ್ದು 1 ವರ್ಷ ಆಗಿದೆ.
1: 1 ವರ್ಷ ಅಂದ್ರೆ ಅವಾಗ ಯಾವ ಕ್ಲಾಸ್ನೊಳಗಿದ್ದಿ ನೀನು?
2: ನಾನು ಅವಾಗ 4th ಕ್ಲಾಸ್ನಲ್ಲಿ.
1: 4ನೇ ತರಗತಿಯೊಳಗಿದ್ದೀನ. ನಿನಗ ಯೋಗ ತರಬೇತಿಗೆ ಯಾರು ಕರ್ಕೊಂಡು ಹೋಗ್ತಿದ್ರು? ಶಾಲೆಯಲ್ಲೇ ಇರ್ತಿತ್ತೋ ಏನು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು?
2: ಅಪ್ಪ ಅಮ್ಮ ಕರ್ಕೊಂಡ್ಬಂದು ಗುರುಗಳ ಕಡೆ ಹಚ್ಚಿದ್ರು.
1: ಗುರುಗಳ ಕಡೆ ಹಚ್ಚಿದ್ರು. ನಿಮ್ಮ ಗುರುಗಳು ಪ್ರಕಾಶ್ ಚಿತ್ರಗಾರ್ ಅವರು. ಚಿತ್ರಗಾರ್ ಸರ್, ನೀವು ರೇಣುಕಾಗೆ ಯೋಗದಲ್ಲಿ ತರಬೇತಿ ಕೊಟ್ಟಿದ್ದೀರಿ. 4ನೇ ತರಗತಿಯಿಂದ ನೀವು ತರಬೇತಿ ಶುರು ಮಾಡಿದ್ದೀರಿ. ಯಾವ ವಯಸ್ಸಿನಿಂದ ಮಕ್ಕಳಿಗೆ ಯೋಗದ ತರಬೇತಿ ಕೊಡಬೇಕು ಅಂತೀರಿ ನೀವು?
3: 8 ವರ್ಷ ಆದ್ರಂತೂ ತುಂಬಾ ಒಳ್ಳೇದು ಮೇಡಮ್. ಅಂದ್ರೆ ಸ್ವಲ್ಪ ತಿಳುವಳಿಕೆ ಇರುತ್ತೆ ಮಕ್ಕಳಿಗೆ. ಅದರಲ್ಲಿ ಕೆಲವು ಮಕ್ಕಳು ತುಂಬಾ ಆಸಕ್ತಿ ಇರ್ತಾರೆ, ಅವರು ತುಂಬಾ ಚಾಣಕ್ಷವಾಗಿರ್ತಾರೆ, ಕಲಿಬೇಕನ್ನುವಂತ ಹುಮ್ಮಸ್ ಇರ್ತದೆ, ಆಸಕ್ತಿ ಇರ್ತದೆ. ಅಂದ್ರೆ ಮಿನಿಮಮ್ 1-6 ವರ್ಷ ಆದ್ರೂ ಆಗಿದ್ರೆ ಆ ಮಕ್ಕಳು ಕೂಡ ನಾವು ತರಬೇತಿಯನ್ನು ಮಾಡ್ತೀವಿ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಹೇಳೋದಾದ್ರೆ 8 ವರ್ಷದ ನಂತರ ನಾವು ಅಭ್ಯಾಸಿಸೋದ್ರಿಂದ ಒಳ್ಳೇದು. ಯಾಕಂದ್ರೆ ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ 8 ವರ್ಷದ ನಂತರ ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯದಲ್ಲಿ ಇದೆ ಮೇಡಮ್.
1: ಈಗ ರೇಣುಕಾ ತರಬೇತಿ ತಗೊಳ್ತಾ ಇದ್ದಿ ಯೋಗದಲ್ಲಿ. ಹಾಂ, ಪ್ರತಿದಿನ ನಿನ್ನ ದಿನಚರಿ ಹೆಂಗಿರ್ತದಮ್ಮ? ಯೋಗ ಕ್ಲಾಸಿಗೆ ಹೋದ ತಕ್ಷಣ ಏನೇನು ಮಾಡ್ತೀಯ ನೀನು?
2: ಯೋಗ ಕ್ಲಾಸಿಗೆ ಹೋದ ಉಶ್ಲೇ ಫಸ್ಟ್ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ರೀ. ಆಮ್ಯಾಗ ವಾರ್ಮಪ್ ಮಾಡ್ತೀನಿ ರೀ. ಆಮ್ಯಾಗ ಸೂರ್ಯ ನಮಸ್ಕಾರ ಹಾಕಿ ಮತ್ತು ಆಸನ ಮಾಡ್ತೀನಿ ರೀ. ಆಮ್ಯಾಗ ಮತ್ತೆ ಎಂಡಿಂಗ್ ಪ್ರೇಯರ್ ಮುಗಿಸಿ ಮತ್ತೆ ಕಾಂಪಿಟೇಷನ್ ಆಸನ ಪ್ರಾಕ್ಟೀಸ್ ಮಾಡ್ತೀವಿ ರೀ.
1: ಅಂದ್ರೆ ನೀ ಏನು ಸ್ಪರ್ಧೆಗೆ ಹೋಗುದಾದ್ರೆ ಆ ಆಸನಗಳನ್ನ ಕೂಡ ಸರ್ ನಿನ್ಗ ಕಲಿಸ್ಕೊಡ್ತಾರೆ. ಈ ತರಬೇತಿ ಹೆಂಗ ಪ್ರತಿದಿನ ಅದ ಇರ್ತದೋ ಏನು ಬೇರೆ ಬೇರೆ ಮಾಡ್ತಿರೋ?
2: ದಿನ ಚೇಂಜ್ ಇರ್ತೈತಿ. ಒಂದೊಂದು
1: ಹೆಂಗಿರ್ತದ
2: ದಿನ? ಈಗ ಅದ ಆಸನ ಮಾಡಲ್ಲ ರೀ. ಒಂದಿನ ಸಿಟ್ಟಿಂಗ್ ಇರ್ತೈತ್ರಿ, ಒಂದಿನ ಸ್ಟ್ಯಾಂಡಿಂಗ್ ಇರ್ತೈತ್ರಿ, ಒಂದಿನ ಬೆಂಡ್ ಮ್ಯಾಗಿರ್ತೈತ್ರಿ, ಮತ್ತ ಒಂದಿನ ಇದ್ರ ಹೊಟ್ಟಿ ಮ್ಯಾಗಿರ್ತೈತ್ರಿ.
1: ಪ್ರತಿದಿನ ಬೇರೆ ಬೇರೆ ಆಸನಗಳನ್ನ ನೀವು ಮಾಡ್ತೀರಿ. ಪ್ರಕಾಶ್ ಸರ್, ಈಗ ರೇಣುಕಾ ಹೇಳಿದ್ಲು ಪ್ರತಿದಿನ ನೀವು ಬೇರೆ ಬೇರೆ ಆಸನಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀರಿ ಅಂತ ಹೇಳಿ, ಇದು ಎಷ್ಟು ಮುಖ್ಯ, ಯಾಕೆ ಹಿಂಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ?
3: ಈಗ ಮಕ್ಕಳಿಗೆ ಏನಾಗ್ತವೆ ಅಂದ್ರೆ ಮೇಡಮ್, ದಿನನಿತ್ಯ ಒಂದೇ ಅಭ್ಯಾಸವನ್ನು ಅಭ್ಯಾಸೋದ್ರಿಂದ ಕೆಲವೊಂದು ಕಡೆ ಅವ್ರಿಗೆ ಮನಸ್ಸು ಬರಲ್ಲ. ಅಂದರೆ ಅವ್ರಿಗೆ ಒಂಥರ ಏನಾಗುತ್ತೆಪ್ಪ ಅಂತಂದರೆ ಬೇಜಾರಾಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅವ್ರು ಹೊಸದನ್ನು ಕಲಿಬೇಕು ಮತ್ತು ಹೊಸದನ್ನು ಅವ್ಳು ತಿಳ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ವಿ, ಮೊದಲನೇ ದಿನ ನಾವು ಅವ್ರಿಗೆ ಕೂತ್ಕೊಂಡು ಮಾಡುವಂಥ ಯೋಗಾಸನಗಳ ಅಭ್ಯಾಸ ಮಾಡಿಸ್ತೀವಿ, 2ನೇ ದಿನ ನಿಂತ್ಕೊಂಡು ಮಾಡುವಂಥ ಅಭ್ಯಾಸಗಳನ್ನ ಮಾಡಿಸ್ತೀವಿ, 3ನೇ ದಿನ ಹೊಟ್ಟೆ ಭಾಗದ ಮೇಲೆ ಮಾಡುವಂಥ ಆಸನಗಳ ಅಭ್ಯಾಸವನ್ನು ಮಾಡಿಸ್ತೀವಿ, 4ನೇ ದಿನ ಬೆನ್ನಿನ ಭಾಗದ ಮೇಲೆ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡಿಸ್ತೀವಿ, ಹಾಗೆ ಶುಕ್ರವಾರ ದಿನ ನಾವು ಸ್ವಲ್ಪ ತೂಕ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ವೇಟ್ ಲಾಸ್ದ ಅಭ್ಯಾಸವನ್ನು ಮಾಡ್ತೀವಿ. ಅನಂತರ ಶನಿವಾರ ದಿವಸ ಬಂದುಬಿಟ್ಟು ಅವರ ಏಕಾಗ್ರತೆ ಮತ್ತು ಅವರ ಒಂದು ಮನಸ್ಥಿತಿ ಅಂದರೆ ಮಾನಸಿಕ ಒತ್ತಡವನ್ನು ಅವರು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋ ಸಲುವಾಗಿ ಪ್ರಾಣಾಯಾಮ, ಮುದ್ರಾಯೋಗ, ಕ್ರಿಯಾಯೋಗದ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಅಂದರೆ ಸಂಪೂರ್ಣವಾದಂಥ ಅಭ್ಯಾಸವನ್ನು ನಾವು ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಕೊಡ್ತಾ ಇದ್ದೀವಿ. ಅಂದರೆ ಯಾವುದೂ ಕೊರತೆ ಅವ್ರ ಮಕ್ಕಳಿಗೆ ಕಾಣಬಾರ್ದು. ಕೇವಲ ಬರೀ ನಮಗೆ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಿಸಿದ್ರು, ಕೇವಲ ನಮಗೆ ಪೂರಕ ವ್ಯಾಯಾಮವನ್ನು ಮಾಡಿಸಿದ್ರು ಅನ್ನುವಂಥ ಉದ್ದೇಶ ಅವರಲ್ಲಿ ಇರಬಾರ್ದು ಅನ್ನೋದು ಒಂದು ಸಂಪೂರ್ಣವಾದಂಥ ನಾವೇ ಒಂದು ಕೈಪಿಡಿಯನ್ನು ರೆಡಿ ಮಾಡಿಕೊಂಡು ಆ ಪ್ರಕಾರವಾಗಿ ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದೆ. ಇದರಿಂದ ಮಕ್ಕಳಿಗೆ ಆಲ್ರೆಡಿ ತುಂಬ ಜನ ಆರೋಗ್ಯದ ಹಿತದೃಷ್ಟಿಯಿಂದ ಈಗ ರೇಣುಕಾ ಬಂದಿರೋದು ನಮ್ಮ ಕಡೆಗೆ ಹೊಟ್ಟೆ ನೋವು ಅಂತ ಬಂದಿದ್ಲು. ಇವತ್ತು

0: ದಿನಮಾನಗಳನ್ನ ನೋಡಿದರೆ ಅವಳ ಹೊಟ್ಟೆನು ಸಂಪೂರ್ಣವಾಗಿ ಗುಣವಾಗಿದೆ, ಮತ್ತು ಅವಳೀಗ ಆಸಕ್ತಿಯಿಂದ ತೆಗೆದುಕೊಂಡು ಮತ್ತು ಸ್ಪರ್ಧೆಗಳ ಬಗ್ಗೆಯೂ ಕೂಡ ಆಸಕ್ತಿ ತೆಗೆದುಕೊಂಡಾಗ ನಾವು ಅವಳಿಗೆ ಇನ್ನೂ ಹೆಚ್ಚಿನ ತರಬೇತಿಯನ್ನು ನೀಡ್ತಾ ಇದ್ದೀವಿ ಮೇಡಮ್. ಇವಾಗ
1: ರೇಣುಕ, ನಿಮ್ಮ ಸರ್ ಹೇಳಿದ್ರು ನಿನಗೆ ಹೊಟ್ಟೆ ನೋವು ಇತ್ತು, ಯೋಗದ ಅಭ್ಯಾಸ ಶುರು ಮಾಡಿದ್ಮೇಲೆ ನಿನಗೆ ಹೊಟ್ಟೆ ನೋವು ಕಡಿಮೆ ಆಯಿತು ಅಂತ ಹೇಳ್ತಾರೆ. ಈ ಬಗ್ಗೆ ಏನಂತೀಯಮ್ಮ ನೀನು, ಏನೆಲ್ಲ ಬದಲಾವಣೆ ನೀ ಕಂಡ್ಕೊಂಡು ಯೋಗ ಮಾಡಿದ್ಮೇಲೆ?
2: ನನಗೆ ಫಸ್ಟ್ ಹೊಟ್ಟೆ ನೋವು ಇತ್ತಲ್ಲ ಮ್ಯಾಮ್, ಇವಾಗ ಹೋಗಿದೆ.
1: ಹೊಟ್ಟೆ ನೋವು ಹೋತ, ಮತ್ತೇನು ಬದಲಾವಣೆ ಆತಮ್ಮ? ಈಗ ಕ್ಲಾಸ್ನಾಗ ಕೂತಿರ್ತೀವಿ, ನಾವು ಮಕ್ಕಳಿದ್ದ ಕೂತಾಗ ನಮ್ಗೆ ಒಮ್ಮೊಮ್ಮೆ ಅಲ್ಲೇ ಲಕ್ಷ ಬರಂಗಿಲ್ಲ, ತಲೆ ಅಕ್ಕಡೆಕ್ಕಡೆ ಹೋಗ್ತದೆ, ಮನೆಯೊಳಗೆ ಅಮ್ಮ ಉಂಡಿ ಮಾಡಿಟ್ಟಾಳ ಆ ಕಡೆ ಹೋಗ್ತದೆ, ಈ ಥರ ಬೇರೆ ಬೇರೆ ಕಡೆ ನಮ್ಮ ಚಿತ್ತ ಹೋಗ್ತಿರ್ತದೆ. ಅದೆಲ್ಲ ಹೆಂಗೆ ಬದಲಾವಣೆ ಆತ ನಿನಗೆ?
2: ನನಗೆ ಮೊದಲು ಕಂಫರ್ಟೇಬಲ್ ಆಗ್ತಿದ್ದಿಲ್ಲ ರೀ ಮನೆ ಕುಂತ್ಕೊಂತ, ಹೊರಗೆ ಎಲ್ಲಾದರೂ ಏನಾದರೂ ಸಾಧನೆ ಮಾಡಬೇಕಂತ ಬಂತು ರೀ ಮೈಂಡ್ ಒಳಗೆ. ನಾನು ಅದಕ್ಕೆ ನಮ್ಮ ಗುರುಗಳಿಗೆ ಹೇಳಿದೆ ರೀ, ಅಂದ್ರೆ ನಮ್ಮ ಫಾದರ್ ಇವರ ಗುರುಗಳಿದ್ರಿ, ನಮ್ಮ ಸರ್ ಇದ್ದಾರಲ್ಲ ಅವ್ರ ಗುರುಗಳಿದ್ರಿ, ಅದ್ರ ಸಂಬಂಧ ನಮ್ಮ ಫಾದರ್ ಕಡೆ ನಂಬರ್ ಇತ್ರಿ, ಗುರುಗಳು ಫೋನ್ ಹಚ್ಚಿ ಕೇಳಿದೆ ರೀ ನಾನು ಹಿಂಗೆ ಯೋಗಕ್ಕೆ ಬರಬೇಕಂತ. ಅವಾಗ ಸರ್ ಹಾಂ ಬಾ ಅಂತ ಅಂದ್ರಿ.
1: ಹಾ, ನಿಂಗೆ ಇಷ್ಟು ಸಣ್ಣ ವಯಸ್ಸಿನಾಗ ಯೋಗ ಮಾಡಬೇಕಂತ ಯಾಕೆ ತಲೆ ಒಳಗೆ ಬಂತಮ್ಮ?
2: ಅಂದರೆ ಈ ಸಣ್ಣ ವಯಸ್ಸಿನಾಗ ನಾವು ಏನಾದರೂ ಅಚೀವ್ಮೆಂಟ್ ಮಾಡ್ತೀವಿ ಅಂತ ನನ್ನ ತಲೆ ಒಳಗೆ ಬಂತು.
1: ಆ ಸಾಧನೆ ಏನಾದರೂ ನಾವು ಮಾಡಬೇಕು, ನನ್ನ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು ಅಂಥೇಳಿ ನೀ ಪ್ರಕಾಶ್ ಸರ್ ಹತ್ರ ಹೋದಿ. ಪ್ರಕಾಶ್ ಸರ್ ನಿಮ್ಮ ತಂದೆಯವರ ಸ್ನೇಹಿತರಾಗಿದ್ರು, ಹೌದಲ್ಲ? ಮತ್ತು ನೀನು ಯೋಗಾಭ್ಯಾಸ ಎಷ್ಟು ಹೊತ್ತು ಮಾಡ್ತೀಯ?
2: ನಾನು 4:30-7:00 ಮಟ ಮಾಡ್ತೀನಿ.
1: ಅಂದ್ರೆ ಸಂಜೆ 4:30-7:30 ತನಕ ಮಾಡಿದ್ಮೇಲೆ ನಿನಗೆ ಏನ್ ಅನಿಸ್ತದ?
2: ನಂಗ್ ಮಾಡಿದ್ಮ್ಯಾಗ ನಮ್ಗೆ ಬಾಡಿ ಎಲ್ಲಾ ಫ್ರೀ ಆಗ್ತೈತ್ರಿ, ಮತ್ತ ಎಲ್ಲಾ ಮೈಂಡ್ ಎಲ್ಲಾ ಫ್ರೆಶ್ ಆಗ್ತೈತ್ರಿ. ಯೋಗ ಮಾಡುವುದರಿಂದ ನಮ್ಮ ಮೈಕೈ ನೋವು ಎಲ್ಲ ಹೋಗ್ತದೆ.
1: ಸರಿಗ ರೇಣುಕಾ ಹೇಳಿದ್ಲು ಯೋಗ ಮಾಡಿದ್ಮೇಲೆ 3 ತಾಸು ಈ ವಯಸ್ಸಿಗೆ ಆಕಿ ಅಭ್ಯಾಸ ಮಾಡ್ತಾಳೆ. ಯೋಗಾಭ್ಯಾಸ ಮಾಡಿದ್ಮೇಲೆ ಮೈಂಡ್ ಫ್ರೀ ಆಗ್ತದ, ಬಾಡಿ ರಿಲ್ಯಾಕ್ಸ್ ಅನ್ನಿಸ್ತದ ಅಂತಾಳೆ. ಮಕ್ಕಳೊಳಗೆ ನೀವೇನು ಯಾರಿಗೆ ಕಲಿಸ್ಕೊಡ್ತೀರಲ್ಲ, ಏನು ಬದಲಾವಣೆಗಳನ್ನು ಅವರು ನಿಮಗೆ ಹೇಳ್ತಾರೆ ಹಿಂಗೆ ಚೇಂಜ್ ಆತಂತ, ನೀವೇನು ಕಂಡ್ಕೊಂಡಿರಿ ಮಕ್ಕಳೊಳಗೆ ಬದಲಾವಣೆ ಅಂತ?
0: ತುಂಬ ಮಕ್ಕಳು ಬಂದಿದ್ದಾರೆ ಮೇಡಮ್ ಈ ರೀತಿಯಾಗಿ ನಮ್ಮಲ್ಲಿ ಕಲಿಲಿಕ್ಕೆ ಬಂದಾಗ. ಈಗ ರೇಣುಕಾ ಹೇಳಿದಾಗೆ ಅವಳ ಫಸ್ಟು ಹೊಟ್ಟೆ ನೋವು ಅಂತ ಬಂದಿದ್ಲು, ಆ ಹೊಟ್ಟೆ ನೋವು ಕಡಿಮೆ ಆದ ನಂತರ ಆಮೇಲೆ ದಿನ ನೋಡ್ತಾ ನೋಡ್ತಾ ಹೋದಂಗೆ ಅವಳಲ್ಲಿ ಭಾಳ ಬದಲಾವಣೆ ಆಯಿತು. ಇದೇ ರೀತಿ ಒಂದು ಲಾಸ್ಟ್ ಹೋದ ವರ್ಷನೇ ಒಂದು ಮಗು ಬಂದಿತ್ತು ನಮ್ಮಲ್ಲಿ, ರತ್ನ ಅಂತೇಳಿ. ಅವಳಿಗೆ ಶುಗರ್ ಇತ್ತು ಮೇಡಮ್, 400 ಇತ್ತು ಶುಗರ್.
1: ಅಂದರೆ ಟೈಪ್ 1 ಡಯಾಬಿಟಿಸ್? ಸರಿ.
0: ಹಾಂ ಮೇಡಮ್. ಅವಳಿಗೆ ನಾವು ಕೇವಲ ಭಾಳ ದಿನ ತರಬೇತಿ ಮಾಡಿಲ್ಲ, ಒಂದು 3 ತಿಂಗಳು ಮಾಡಿದ್ವಿ. ಅವಳ ಶುಗರ್ ಕೂಡ 700 ಬಂದಿತ್ತು, ಕಂಟ್ರೋಲ್ ಆಗಿತ್ತು ಮೇಡಮ್. ಮತ್ತೆ ಒಂದು ಮಗು ಮಾತು ಸ್ಪಷ್ಟನೇ ಬರ್ತಿದ್ದ, ತೊದಲು ನುಡಿಯನ್ನು ಮಾತಾಡ್ತಿತ್ತು. ಸೊ ಥ್ರಾಟ್ಗೆ ಸಂಬಂಧಪಟ್ಟಂತ ವ್ಯಾಯಾಮಗಳನ್ನು ಮತ್ತು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ಅದರಿಂದನೂ ಕೂಡ ರಿಸಲ್ಟ್ ಬಂದಿದೆ. ಆಮೇಲೆ ಹೆಚ್ಚಿನ ಮಕ್ಕಳ ಸಮಸ್ಯೆ ಎದ್ದನ್ನು ಬರುತ್ತಾ ಇದ್ದಾರೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ, ಆಧುನಿಕ ಯುಗದ ಒಂದು ದಿನಮಾನಗಳಲ್ಲಿ ಏನಾಗ್ತಾ ಇದೆ, ವಿದ್ಯಾಭ್ಯಾಸದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಅಭ್ಯಾಸ ಅಭ್ಯಾಸ ಅಭ್ಯಾಸ ಅನ್ನುವಂಥದ್ದನ್ನ ಏನು ಮಾಡ್ಕೊಂಡ್ಬಿಟ್ರೆ ಅದೊಂದು ತಲೆ ಮೇಲೆ ಇರುವಂಥ ಒಂದು ಭಾರ ಅಂದ್ಕೊಂಡಿದ್ದಾರೆ. ಇವತ್ತು ನಾವು ಹೇಳಿರುವಂಥ ಒಂದು ಕ್ರಮದಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರೆ ಮಕ್ಕಳು ತುಂಬ ಜನ ಒಳ್ಳೆಯ ಒಂದು ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಕೂಡ ತೊಗೊಂಡಿದ್ದಾರೆ. ಇದ್ದಾರೆ ಹೋದ ವರ್ಷ 50-60% ಮಾಡಿದವರು, ಇವತ್ತು ನಮ್ಮಲ್ಲಿ ಯೋಗ ತರಬೇತಿ ತೊಗೊಂಡವರು 92% ಮಾಡಿದ್ದಾರೆ ಮೇಡಮ್ ನಮ್ಮಲ್ಲಿ ಇವತ್ತು. ಆ ರೀತಿಯಾಗಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ.
1: ಪ್ರಕಾಶ್ ಸರ್, ನೀವು ಹೇಳೋ ಪ್ರಕಾರ ಯೋಗ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಮಾನಸಿಕ ದೈಹಿಕವಾಗಿ ಅವರು ಸಕ್ಷಮರಾಗ್ತಾರ, ಸ್ಟ್ರಾಂಗ್ ಆಗ್ತಾರ ಅನ್ನೋದು ನೀವು ಕಂಡ್ಕೊಂಡಿರಿ. ಮತ್ತು ಕೆಲವು ಪಾಲಕರಲ್ಲಿ ಏನು ಅಭಿಪ್ರಾಯ ಇರ್ತದಂದ್ರೆ ಯೋಗ ಭಾಳ ಸಣ್ಣ ವಯಸ್ಸಿಗೆ ಬೇಡ ಕಳಿಸೋದು ಅಂತ ತಲೆಯೊಳಗಿರ್ತದೆ, ಆಟ ಆಡಲಿ ಅಂತಿರ್ತದೆ. ಬಟ್ ಭಾಳ ಸಣ್ಣ ವಯಸ್ಸಿಂದನೇ ಯೋಗ ಶುರು ಮಾಡಿದಾಗ ಅವರ ದೈಹಿಕ ಸಮಸ್ಯೆ ಜೊತೆಗೆ ಮಾನಸಿಕ ಸಮಸ್ಯೆ ಪರಿಹಾರ ಆಗಿದ್ದನ್ನು ನೀವು ಕಂಡಿರಿ. ಪಾಲಕರಿಗೆ ಏನಾದರೂ ಕಿವಿಮಾತು ಹೇಳೋದಾದ್ರೆ?
0: ಕಿವಿಮಾತು ಹೇಳೋದಂದ್ರೆ ಏನು ಮೇಡಮ್, ಇವತ್ತಿನ ದಿನಮಾನಗಳಲ್ಲಿ ನಾವು ಅಂದ್ಕೊಳ್ತೀವಿ ಚಿಕ್ಕ ವಯಸ್ಸಿದೆ ಅಂಥೇಳಿ. ನಮ್ಮ ದೇಶವನ್ನು ಹೊರತುಪಡಿಸಿ ನೋಡಿದರೆ ಬೇರೆ ದೇಶಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಸಾಧನೆಗಳು ಮಾಡಿದಂಥ ತಾಜಾ ಉದಾಹರಣೆಗಳು ಸಾಕಷ್ಟು ಇದಾವೆ. ನಾವು ಅಂದ್ಕೊಳ್ತೀವಿ ಸಾಧನೆಗೆ ವಯಸ್ಸು ಮುಖ್ಯ ಆಗುವುದಿಲ್ಲ, ನಮ್ಮ ಆಸಕ್ತಿ ಮತ್ತು ನಮ್ಮ ಗುರಿ ಕಡೆಗೆ ನಾವು ಇದ್ದಾಗ ಯಾವ ವಯಸ್ಸಿನಲ್ಲಾದರೂ ಸಾಧನೆ ಮಾಡ್ಬೋದು. ಈಗ ರೇಣುಕಾ ಕೇವಲ 1 ವರ್ಷದಲ್ಲಿ ಅವಳು ಇವಾಗ 3 ಬಾರಿ ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾಳೆ, 4 ಬಾರಿ ರಾಜ್ಯಮಟ್ಟದಲ್ಲಿ ಹೋಗಿದ್ದಾಳೆ, ಆನಂತರ 2 ಬಾರಿ ಡಿಸ್ಟಿಕ್ ಮಾಡಿದ, ಮತ್ತು ಸುಮಾರು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಿದ್ದಾಳೆ. ಒಂದು 50 ವೇದಿಕೆ ಕಾರ್ಯಕ್ರಮಗಳನ್ನ ಪುನೀತ್ ಉತ್ಸವ ಸೀಸನ್ 1 ಸೀಸನ್ 2 ಮಾಡಿದಾಳೆ, ಈ ಥರ ಎಲ್ಲ ಮಾಡಿದ. ಇದಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಮ್ಮಲ್ಲಿ ಬರ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಅಂತಂದ್ರೆ ಮಕ್ಕಳಿಗೆ ಒಂದು ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ನೀವು

0: ಜವಾಬ್ದಾರಿಯುತವಾದಂಥ ಒಂದು ಯಾವುದಾದ್ರೂ ಒಂದು ಒಂದು ಒಳ್ಳೆಯ ವಿದ್ಯೆ, ನಾನು ಯೋಗ ಅಂತಲೇ ಹೇಳೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಯೋಗ ಇರ್ಬೋದು, ಜಿಮ್ ಇರ್ಬೋದು, ಕರಾಟೆ ಇರ್ಬೋದು, ಬೇರೆ ಬೇರೆ ಸಾಕಷ್ಟು ಇದ್ದಾವೆ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿದ್ಯೆಗಳಿದ್ದಾವೆ. ಅವು ಕಲಿಯೋದ್ರ ಜೊತೆಗೆ ಏನಾಗ್ತದೆ ಅಂದರೆ ಮೇಡಮ, ಮಕ್ಕಳು ಸಂಸ್ಕಾರವನ್ನು ಕಲಿತಾರೆ. ಮೊದಲನೇದಾಗಿ ನಮ್ಮ ಯೋಗದಲ್ಲಿ ಬರುವಂಥದ್ದು ಮೊದಲನೇದಾಗಿ ಸಂಸ್ಕಾರ, ಶಿಸ್ತು ಮತ್ತು ಸಮಯದ ಪಾಲನೆ, ಮತ್ತು ಅವರ ಒಂದು ಶ್ರಮದ ಒಂದು ಜೀವಿಗಳಾಗಿ ಬದುಕ್ತಾರೆ. ಮತ್ತು ಅವರಿಗೆ ಯಾವುದೇ ರೀತಿಯಾದಂಥ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಿಂದನೂ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಸಾಧಿಸ್ತಾರೆ. ಯೋಗ ಮಾಡಲಿಕ್ಕೆ ವಯಸ್ಸಿನ ಮಿತಿ ಬರುವುದಿಲ್ಲ. ಆದರೆ ನಾವು ಅಂದ್ಕೊಂಡಿದ್ದೀವಿ ಇವಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ವಯಸ್ಸು ಚಿಕ್ಕದಿದೆ ಅಂತೇಳಿ, ನನ್ನ ಪ್ರಕಾರ ನಾನು ಅಂತೀನಿ 6 ವರ್ಷ ಆದರೆ ಅವರಿಗೆ ತಿಳುವಳಿಕೆ ಇರುತ್ತೆ. ಅಭ್ಯಾಸನ ನಾವು 1 ವರ್ಷ 2 ವರ್ಷ ಅವ್ರಿಗೆ ಬಿಟ್ಟರೆ 8 ವರ್ಷದವರೆಗೂ ಅವ್ರಿಗೆ ಯೋಗ ಅನ್ನೋದು ಅರ್ಥ ಆಗಿಬಿಡುತ್ತೆ. ಆನಂತರ ಅವ್ರು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಒಳ್ಳೆಯ ಯೋಗಪಟುಗಳಾಗ್ತಾರೆ ಮತ್ತು ಒಳ್ಳೆಯ ಆರೋಗ್ಯವಂತ ಮಕ್ಕಳಾಗಿ ಬದುಕ್ತಾರೆ ಈ ಸಮಾಜಕ್ಕೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್.
1: ರೇಣುಕ, ಈಗ ಪ್ರಕಾಶ್ ಸರ್ ಹೇಳಿದ ಎಲ್ಲ ಮಾತುಗಳನ್ನು ನೀನು ಕೇಳ್ಕೊಂಡಿ ಅಮ್ಮ. ನಮ್ಮ ಕೇಳುಗರಿಗೆ ಹೇಳಬೇಕು, ರೇಣುಕಾ ಇಲ್ಲಿ ನನ್ನ ಎದುರಿಗೆ ಕೂತಾಳೆ. ಭಾಳಷ್ಟು ಮಕ್ಕಳು ಈ ವಯಸ್ಸಿನೊಳಗೆ ನಾವು ಏನು ರೆಕಾರ್ಡಿಂಗಿಗೆ ಬಂದಿರ್ತಾರೆ, ಅವ್ರು ಕೂಡಬೇಕಾದ್ರೆ ಪೋಶ್ಚರ್ ಸರಿ ಇರೋದಿಲ್ಲ, ಬಗ್ಗಿ ಕೂತಿರ್ತಾರೆ. ರೇಣುಕಾ ನೇರವಾಗಿ ಕೂತಾಳೆ, ಮುಖದ ಮೇಲೆ ಆ ಒಂದು ಗಾಂಭೀರ್ಯ ಅದ, ಆ ಗೊತ್ತಾಗ್ತದೆ ಸಾಧನೆ ಎಷ್ಟದ ಅಂಥೇಳಿ. ಮಗುವಿನ ಮುಖದ ಮೇಲೆ ಆ ಶಿಸ್ತು, ಸಂಯಮ, ಆಮೇಲೆ ಪೋಶ್ಚರ್ನೊಳಗೆ ಆ ಗಾಂಭೀರ್ಯ ಕಾಣ್ತದೆ. ಇದೆಲ್ಲ ಬಹುಶಃ ಯೋಗದ ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ರೇಣುಕಾ, ನೀನು ಯೋಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿಯಮ್ಮ. ಈ ಪ್ರಶಸ್ತಿ ಪಡೀಲಿಕ್ಕೆ ತಂದೆ ತಾಯಿ ಯಾವ ರೀತಿ ಸಹಾಯ ನಿನಗೆ ಮಾಡಿದ್ರು ಅಂತ ಹೇಳಬೇಕು.
2: ನನ್ನ ತಂದೆ ತಾಯಿನ ಹೋಗಬೇಕಾದ್ರೆ ನನ್ನೆಲ್ಲ ನೀಟಾಗಿ ಮಾಡ್ಕೊಂಬ, ಶಿಸ್ತಿನಿಂದ ಇರು ಅಂತ ಹೇಳಿದ್ರಿ. ಯಾರ ಕೂಡ ಜಗಳ ಆಡಬೇಡ ಅಂತ ಹೇಳಿದ್ರಿ. ಆಮ್ಯಾಗ ಅಲ್ಲೋಗಿಂದ ಎಲ್ಲ ನೀಟ್ನೆಸ್ಲಿಂತ್ರ ಯೋಗ ಮಾಡಿ ಬಾ, ಅಲ್ಲೋಗಿ ನೀಟ್ನೆಸ್ಲಿಂತ್ರ ಇರ, ಅಳುದು ಅದು ಮಾಡಬೇಡ ಅಂತ ಹೇಳಿಕೊಟ್ಟೆ.
1: ಅಂದ್ರೆ ಧೈರ್ಯದಿಂದ ಇರು, ಏನಾದರೂ ಹೆದರ್ಬೇಡ, ಒಳ್ಳೆ ರೀತಿಯಿಂದ ಇರು ಅಂತ ಹೇಳಿದರು. ಆಮೇಲೆ ನಿನ್ನಗ ಬಹಳಷ್ಟು ಪ್ರಶಸ್ತಿ ಬಂದಾವ ಅನ್ನೋದು ಗೊತ್ತಾಯ್ತು. ಪ್ರಕಾಶ್ ಸರ್, ಈಗ ರೇಣುಕಾ ಪಡೆದಂತಹ ಪ್ರಶಸ್ತಿಗಳು ಬಹಳಷ್ಟು ಅದಾವಂತ ರೇಣುಕಾ ಹೇಳಿದ್ಲು, ಅವುಗಳನ್ನು ನೀವು ಹೇಳೋದಾದ್ರೆ
0: ಮೇಡಮ್. ಮೊದಲನೇದಾಗಿ ಯೋಗ ಫೆಡರೇಷನ್ ಆಫ್ ಇಂಡಿಯಾ ಅವರು ಆಯೋಜಿಸಿದಂಥ ಸಬ್ ಜೂನಿಯರ್ ಆ್ಯಂಡ್ ಜೂನಿಯರ್ ನ್ಯಾಷನಲ್ ಯೋಗ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2025-26 ಕರ್ನಾಟಕ ತಂಡದಿಂದ ಅಲ್ಲಿ ಭಾಗವಹಿಸ್ತಾಳೆ. ಅದೇ ರೀತಿಯಾಗಿ ಸ್ಕೂಲ್ ಯೋಗ ಅಸೋಸಿಯೇಷನ್ ತಮಿಳುನಾಡು ಆಯೋಜಿಸಿದಂಥ 2nd National Yoga Championship 2025 ಇದು ಇದರಲ್ಲಿ ಕೂಡ 2nd ಪ್ಲೇಸನ್ನು ಅವಳು ತೊಗೊಂಡಿದ್ದಾಳೆ. ಆಮೇಲೆ ನ್ಯಾಷನಲ್ ಯೋಗಾಸನ ಲೀಗ್ 2026 ನ್ಯಾಷನಲ್ ಯೋಗ ಅಸೋಸಿಯೇಷನ್ ಆಫ್ ದ ಇಂಡಿಯಾ ಆಯೋಜಿಸಿದ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಮಾಡ್ತಾ ಫಸ್ಟ್ ಪ್ಲೇಸ್ ಮಾಡ್ತಾಳೆ. ಅದೇ ರೀತಿಯಾಗಿ ರಾಜ್ಯ ಮಟ್ಟದ ವಿಭಾಗಕ್ಕೆ ಬಂದರೆ ಕರ್ನಾಟಕ ಸ್ಟೇಟ್ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಯೋಜಿಸಿದಂಥ 3rd Karnataka State Yogasana ಸ್ಪೋರ್ಟ್ಸ್ ಲೀಗ್ ಇದು 12/1/2025 8 10 ವಯಸ್ಸಿನ ವಿಭಾಗದಲ್ಲಿ 5ನೇ ಸ್ಥಾನವನ್ನು ತೆಗೆದುಕೊಂಡಿದ್ದಾಳೆ. ಅದೇ ರೀತಿ ಶರಣರ ಜ್ಞಾನ ಯೋಗಾಶ್ರಮ ಟ್ರಸ್ಟ್ ರಿಜಿಸ್ಟರ್ ಗದಗ 2025 ಆಯೋಜಿಸಿದಂಥ ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ 10 ವರ್ಷದ ಕೆಳಗೆ ವಿಭಾಗದಲ್ಲಿ 6ನೇ ಸ್ಥಾನವನ್ನು ಪಡ್ಕೊಳ್ತಾಳೆ. ಅದೇ ರೀತಿ KSAYSA ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಚಾಂಪಿಯನ್ಶಿಪ್ ರಾಜ್ಯ ಮಟ್ಟದಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ಇದು ನಮ್ಮ ಸಾಗರದಲ್ಲಿ ನಡೀತದೆ, ಅಲ್ಲಿ 3rd ಪ್ಲೇಸನ್ನು ಮಾಡ್ತಾಳೆ. ಅದೇ ರೀತಿಯಾಗಿ KSAYSA ಅಸೋಸಿಯೇಷನ್ 2024 ಮಾಡಿದಂಥ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಅಲ್ಲಿ ಕೂಡ ಭಾಗವಹಿಸ್ತಾಳೆ. ಅದೇ ರೀತಿಯಾಗಿ KSAYSA ಅಸೋಸಿಯೇಷನ್ ಇಲ್ಲಿ ಕೂಡ 2026 ನಡೆದಂಥ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಮತ್ತು ಜಿಲ್ಲಾ ಮಟ್ಟದ ಸಾಧನೆಯನ್ನು ನೋಡೋದಾದ್ರೆ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಧಾರವಾಡ ನಮ್ಮ ಧಾರವಾಡದ ಯೋಗ ಸಂಸ್ಥೆ ಆಯೋಜಿಸಿದಂಥ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾಳೆ. ಇದು ಅದೇ ರೀತಿ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಧಾರವಾಡ ಆಯೋಜಿಸಿದಂಥ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಹೋದ ವರ್ಷ ಇದರಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಮಾಡಿದ್ದಾಳೆ. ಅದೇ ರೀತಿ ಯೂತ್ ಫಾರ್ ಸೇವಾ ಆಯೋಜಿಸಿದಂಥ ಚಿಗುರು ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಮಾಡಿದ್ದಾಳೆ 2025. ಅದೇ ರೀತಿ ಯೂತ್ ಫಾರ್ ಸೇವಾ ಆಯೋಜಿಸಿದಂಥ ಯೋಗಾಸನ ಸ್ಪರ್ಧೆಯಲ್ಲಿ 2026 ಪಾರ್ಟ್ನರ್ ಯೋಗದಲ್ಲಿ ದ್ವಿತೀಯ ಸ್ಥಾನವನ್ನು ಮಾಡಿದ್ದಾಳೆ ಮೇಡಮ್. ಅದೇ ರೀತಿಯಾಗಿ ಹೋದ ವರ್ಷ ನಡೆದಂಥ ಪುನೀತ್ ಉತ್ಸವ ಸೀಸನ್ 3 ಕಾರ್ಯಕ್ರಮದಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮವನ್ನು ನಡೆದಾಳೆ. ಅದೇ ರೀತಿ 2025 ನಡೆದಂಥ ಪುನೀತ್ ಉತ್ಸವ ಸೀಸನ್ 2 ಕೂಡ ವೇದಿಕೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾಳೆ. ಮತ್ತು ಇನ್ನೂ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಈ ಬೇರೆ ಬೇರೆ NGOಗಳಲ್ಲಿ ನಾವು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸೋ ಉದ್ದೇಶದಿಂದ ಅವಳನ್ನು ಕರ್ಕೊಂಡು ಸುಮಾರು ಇಲ್ಲಿವರೆಗೂ ಒಂದು 50-60 ವೇದಿಕೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಉದ್ದೇಶ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಆರೋಗ್ಯವಾಗಿರಬೇಕು, ಯೋಗ ಬೆಳೀಬೇಕು. ಮತ್ತು ಮುಂದಿನ ನಮ್ಮ ಗುರಿ ಏನಂತಂದರೆ 2036 ನಡೀತಾ ಇರುವಂತಹ ಒಲಿಂಪಿಕ್ಸ್ ನಲ್ಲಿ ಯೋಗ

0: ಸೇರ್ಪಡೆಯಾಗಿದೆ. ಅದು ನಮಗೆ ಹೆಮ್ಮೆ ವಿಷಯ. ನಾವು ಧಾರವಾಡ ಜಿಲ್ಲೆಯಿಂದ ಸುಮಾರು, ನಮ್ಮ ಒಂದು ಯೋಗ ಕೇಂದ್ರ ಅಂತ ಹೇಳ್ತಿಲ್ಲ, ಸುಮಾರು ಧಾರವಾಡ ಜಿಲ್ಲೆಯಿಂದ ನಮ್ಮ ಸಂಜೀವ್ ಕುಮಾರ್ ಹಡಗಲಿ ಸರ್ ಅವರು ಇರ್ಬೋದು, ಶ್ರೀಲತಾ ಮೇಡಮ್ ಅವರು, ನಮ್ಮೆಲ್ಲರ ಗುರಿ ಒಂದೇ ಇದೆ, ಧಾರವಾಡ ಜಿಲ್ಲೆಯನ್ನು ಒಲಿಂಪಿಕ್ಸ್, ಖೇಲೋ ಇಂಡಿಯಾ, ನ್ಯಾಷನಲ್ ಗೇಮ್ಸ್ ಈ ಥರ ಒಂದು ಯೋಗ ಸ್ಪರ್ಧೆಯನ್ನು ತಂಡವನ್ನು ಮಾಡಿಕೊಂಡು ಹೋಗಬೇಕು, ಅಲ್ಲಿ ನಮ್ಮ ಸಾಧನೆಯನ್ನು ಮುಡಿಸಬೇಕು ಅನ್ನೋಂಥ ಗುರಿಯನ್ನು ಹೊಂದಿದ್ದೀವಿ ಮೇಡಮ್.
1: ಬಹಳ ಒಳ್ಳೆಯದು. ಈಗ ಪಾಲಕರು ಮಕ್ಕಳಿಗೆ ಯೋಗ ಕ್ಲಾಸಿಗೆ ಹಾಕ್ಲಿಕ್ಕೆ ಆಗಿಲ್ಲ, ಆದ್ರೆ ತಂದೆ ತಾಯಿಗೆ ಯೋಗ ಗೊತ್ತದ, ಅವ್ರು ತಮಗಾಗಿ ಕಲ್ತಿರ್ತಾರ, ಅಂಥವ್ರು ಒಂದು ಅರ್ಧ ಗಂಟೆ ಮಕ್ಕಳಿಗೆ ಯೋಗದ ಒಂದು ರುಟೀನ್ ಮಾಡಿ ಮಕ್ಕಳಿಗೆ ಯೋಗ ಹೇಳ್ಕೊಡ್ಬೇಕು, ಅವರಿಗೆ ಆರೋಗ್ಯ ಸುಧಾರಿಸ್ಬೇಕು, ಮಕ್ಕಳದು ಶಾಲೆಯಲ್ಲಿ ಪರ್ಫಾರ್ಮೆನ್ಸ್ ಸರಿಯಾಗಬೇಕು ಅಂದ್ರೆ ಯಾವ ಥರದ ರುಟೀನ್ ಮಕ್ಕಳಿಗೆ ಹಾಕ್ಕೊಡ್ಬೇಕು ಅಂತ ಹೇಳ್ತೀರಿ?
0: ಮೊದಲೇದಾಗಿ ಯೋಗ ಅಂದ್ರೆ ಮೇಡಮ್, ಬೆಳಗಿನ ಜಾವ ಮುಖ್ಯವಾಗಿ ಬೇಗ ಎದ್ದೇಳ್ತಾರಲ್ಲ, ಅದು ಒಂದೇ ಯೋಗ. ನಮ್ಮ ಒಂದು ಯೋಗ ಪದ್ಧತಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ಮನುಷ್ಯನಿಗೆ ಅರ್ಧ ಆರೋಗ್ಯಕ್ಕೆ ಲಾಭ ದೊರೆತಿದೆ ಅನ್ನುವಂಥದ್ದು. ತಂದೆ ತಾಯಿ ಗೊತ್ತಿದ್ದರೆ ಅವರು ಯಾವುದೇ ಆಸನಗಳನ್ನು ಅಭ್ಯಾಸ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು, ಕ್ರಿಯೆ ಆಗಿರ್ಬೋದು, ಬಂದಾಜ್ ಆಗಿರ್ಬೋದು, ಮುದ್ರಾಜ್ ಆಗಿರ್ಬೋದು, ಇದು ಯಾವುದೂ ಮಾಡಿಸದೇ ಇದ್ರೂ ಪರವಾಗಿಲ್ಲ, ದಿನನಿತ್ಯ ಬದುಕಿನಲ್ಲಿ ಸೂರ್ಯ ನಮಸ್ಕಾರವನ್ನು ಹೇಳಿಕೊಟ್ರೆ ಸಾಕು, ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ. ಒಂದು ಸುತ್ತು ಸೂರ್ಯ ನಮಸ್ಕಾರದಲ್ಲಿ 12 ನಾವು ವಿಧ ಸ್ಟೆಪ್ಗಳನ್ನು ಮಾಡ್ತೀವಿ. ಈ ಇಷ್ಟು ಮಾಡೋದರಿಂದ ಅರ್ಧ ತಲೆನೋವು, ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ, ಅತಿಯಾದ ಬೊಜ್ಜು, ಅನಂತರ ಅರ್ಧ ತಲೆನೋವು, ಅನಂತರ ಮುಂಗೋಪ, ಅನಂತರ ಏಕಚಿತ್ತ ಇಲ್ಲದೆ ಇರುವಂಥದ್ದು, ಅಭ್ಯಾಸದ ಬಗ್ಗೆ ಗಮನ ಇಲ್ಲದೆ ಇರುವಂಥದ್ದು, ಚಂಚಲತ ಮನಸ್ಸನ್ನು, ಇವನು ಕೂಡ ನಾವು ಕೇವಲ ನಮ್ಮ ಒಂದು ಸೂರ್ಯ ನಮಸ್ಕಾರದಿಂದ ನಾವು ಅಭ್ಯಾಸ ಮಾಡೋದ್ರಿಂದ ದಿನನಿತ್ಯ ಕೇವಲ ಅವರೇ ಒಂದು ಅರ್ಧ ಗಂಟೆ ಸಮಯ ಕೊಟ್ಟರೆ ಎಲ್ಲ ಪಾಲಕರು ಅವ್ರ ಮಕ್ಕಳ ಜೊತೆಗೆ, ಈಗ ಕೆಲವು ಪಾಲಕರು ಕಲ್ತಿರ್ತಾರೆ, ಅದನ್ನು ಅವ್ರ ಮಕ್ಕಳಿಗೆ ಹೇಳಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ, ಅವರ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್.
1: ಮಕ್ಕಳಿಗೆ ಸೂರ್ಯ ನಮಸ್ಕಾರ ಮಾಡಿಸ್ಬೇಕು ಅಂತೀರಿ, ನೀನು ಎಷ್ಟು ರೌಂಡ್ ಸೂರ್ಯ ನಮಸ್ಕಾರ ಮಾಡ್ತೀಯ ಮಾರೇಣುಕಾ?
2: 13 ರೌಂಡ್
1: ಮಾಡ್ತೀಯ? ಹಾ, ಆಮೇಲೆ ನೀ ಧ್ಯಾನ ಮಾಡ್ತೀಯ? ಸರ್ ಧ್ಯಾನ ಕಲಿಸ್ಕೊಟ್ಟಾರ? ಧ್ಯಾನ ಎಷ್ಟು ಹೊತ್ತು ಮಾಡ್ತೀಯ?
2: 2 ನಿಮಿಷ.
1: 2 ನಿಮಿಷ ಅಂದ್ರೆ ನಿನಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೀಯ. ಸರ್, ಈಗ ಧ್ಯಾನದ ಲಾಭಗಳು ಬಹಳಷ್ಟು ಅದಾವ, ಅವೆಲ್ಲ ಬಹಳ ಜನರಿಗೆ ಗೊತ್ತದ, ಇನ್ನು ಮಕ್ಕಳಿಗೆ ಧ್ಯಾನ ಮಾಡಿಸ್ಬೋದೇನು? ಮಾಡಿಸಿದ್ರೆ ಎಷ್ಟು ಹೊತ್ತು ಮಾಡಿಸ್ಬೇಕು ಅಂತೀರಿ?
0: ಧ್ಯಾನ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಮೇಡಮ್. ಯಾಕಂದರೆ ಮಕ್ಕಳಿಗೆ ಈಗಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಧ್ಯಾನ ಭಾಳ ಅವಶ್ಯಕತೆ ಆಗಿದೆ. ಯಾಕಂದರೆ ಚಂಚಲ ಮನಸ್ಸು ಮುಖ್ಯವಾಗಿದ್ದ ಕಾರಣ ಏನಪ್ಪ ಅಂದರೆ ನಾವು ತೆಗೆದುಕೊಳ್ತಾ ಇರುವಂಥ ಆಹಾರ ಕ್ರಮ. ಆಹಾರ ಕ್ರಮದಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಮನಸ್ಸು ಆಹಾರದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿ ನಾವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮನಸ್ಸಿನ ಸಮತೋಲನವನ್ನು ಕಾಯ್ಕೊಳ್ಬೋದು ಮತ್ತು ಶರೀರದ ಸಮತೋಲನವನ್ನು ಕೂಡ ಕಾಯ್ಕೊಳ್ಬೋದು. ಇಂದಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಹೊರಗಡೆ ಇರುವಂಥ ಆಹಾರ ಪದಾರ್ಥಗಳನ್ನು, ಅಂದರೆ ಈ ಜಂಕ್ಸ್ ಫುಡ್ ತಿನ್ನೋದ್ರಿಂದ ಏನಾಗ್ತದೆ, ಕಾಮ, ಕ್ರೋಧ, ಮತ್ಸರ ಅನ್ನುವಂಥ ಭಾವನೆಗಳು ಮತ್ತು ಸಿಟ್ಟು, ಅತಿಯಾದ ಈ ಕರೆದಂಥ ಪದಾರ್ಥಗಳನ್ನ ತಿಂತಾರೆ. ಇದಕ್ಕೇನಾಗ್ತದೆ ಅಂತಂದರೆ ಮನುಷ್ಯನಲ್ಲಿ ಗುಣಗಳಲ್ಲಿ ಪರಿವರ್ತನೆ ಆಗ್ತದೆ, ಗುಣಧರ್ಮ ಪರಿವರ್ತನೆ ಆಗ್ತದೆ. ಈಗ ನಾವು ಸಾತ್ವಿಕ ಆಹಾರ ತಿಂದಾಗ ಮನಸ್ಸು ಶಾಂತವಾಗಿರ್ತದೆ, ಪ್ರಶಾಂತವಾಗಿರ್ತದೆ. ಅದೇ ರೀತಿಯಾಗಿ ನಾವು ಬೇರೆ ಆಹಾರವನ್ನು ಸ್ವೀಕರಣೆ ಮಾಡಿದಾಗ ಏನಾಗ್ತದೆ, ಬೇರೆ ರೀತಿಯಾದಂಥ ಮನಸ್ಥಿತಿಗಳು ಕೂಡ ಬರಲಿಕ್ಕೆ ಕಾರಣ ಆಗ್ತದೆ. ಧ್ಯಾನ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ, ಎಂಥ ಕೋಪ ಇದ್ದರೂ ಕೂಡ ಧ್ಯಾನದಿಂದ ಕಡಿಮೆ ಮಾಡ್ಬೋದು. ವಿಶೇಷವಾಗಿ ಧ್ಯಾನವನ್ನು ಮಾಡೋದರಿಂದ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸ್ಬೋದು ಅಂತ ಹೇಳ್ಬೋದು ಮೇಡಮ್.
1: ಒಳ್ಳೆಯದು ಸರ್. ನೀವು ಸಾತ್ವಿಕ ಆಹಾರ ಪದ್ಧತಿಯಿಂದ ಕೂಡ ಮಕ್ಕಳೊಳಗೆ ಬದಲಾವಣೆ ಆಗ್ತವ ಅನ್ನೋದನ್ನು ಹೇಳಿದ್ರಿ ಧ್ಯಾನದ ಜೊತೆ. ಇನ್ನು ರೇಣುಕಾ, ನಿನ್ನ ಆಹಾರ ಹೆಂಗಿರ್ತದಮ್ಮ? ದಿನ ಏನೆಲ್ಲ ಊಟ ಮಾಡ್ತೀಯ? ಅಮ್ಮ ಏನೆಲ್ಲ ಮಾಡಿಕೊಡ್ತಾರೆ ನಿಂಗೆ?
2: ನನಗೆ ರೊಟ್ಟಿ ಮಾಡಿಕೊಡ್ತಾರೆ, ಮತ್ತೆ ಅದ್ರ ಕೂಡ ಪಲ್ಯ ಮಾಡಿಕೊಡ್ತಾರೆ, ಮತ್ತೆ ರೈಸ್.
1: ಹಾಂ, ರೊಟ್ಟಿ ಪಲ್ಯ ಅನ್ನ ಸಾರು ಅಮ್ಮ ಮಾಡಿದ್ದನ್ನ ಊಟ ಮಾಡ್ತೀಯ. ಹೊರಗಿಂದು ಜಂಕ್ ಫುಡ್ ತಿಂತೀಯ? ಕೇಕು ಬಿಸ್ಕಿಟ್ಟು ಸೇರ್ತದ ನಿಂಗೆ ಆ ಥರ ಬೇಕ್ರಿ ತಿನ್ಸು?
2: ಸ್ವಲ್ಪ ಸ್ವಲ್ಪ ಸೇರ್ತೈತಿ,
1: ಸ್ವಲ್ಪ ಸ್ವಲ್ಪ. ದಿನ ತಿನ್ನೋದಿಲ್ಲ, ದಿನ ಕೊಡಿಸೋದಿಲ್ಲ. ಭಾಳ ಒಳ್ಳೆಯದು. ರೇಣುಕಾ, ನೀವು ಪ್ರಾಣಾಯಾಮ ಮಾಡಿದ್ರೆ ಎಷ್ಟು ಹೊತ್ತು ಮಾಡ್ತೀಯ?
2: ಪ್ರಾಣಾಯಾಮ ಮಾಡ್ತೀನಿ, ಅರ್ಧ ತಾಸು.
1: ಪ್ರಾಣಾಯಾಮ ಮಾಡ್ತೀಯ? ಸರಿ. ಈಗ ಮಕ್ಕಳು ಪ್ರಾಣಾಯಾಮ ಮಾಡಬೇಕು ಬೇಡೋ, ಅವರಿಗೆ ಗೊತ್ತಾಗ್ತದೋ ಇಲ್ಲೋ ಅಂಥೇಳಿ ತಂದೆ ತಾಯಿ ಡೌಟ್ ಇರ್ತದೆ. ಯೋಗ ಮಾಡುವ ತಂದೆ ತಾಯಿ ಕೂಡ ಮಕ್ಕಳಿಗೆ ಪ್ರಾಣಾಯಾಮ ಅಷ್ಟು ಹೇಳ್ಕೊಡೋದಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಮಕ್ಕಳಿಗೆ ಎಂಥ ಪ್ರಾಣಾಯಾಮ ಸೂಕ್ತ ಅಂತೀರಿ? ಆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ?
0: ಪ್ರಾಣಾಯಾಮನ ಅಭ್ಯಾಸ ಮಾಡಿಸ್ಬೇಕಾದ್ರೆ ಮೇಡಮ್, ನುರಿತಂಥ ಯೋಗ ತಜ್ಞರು ಅಥವಾ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಯಾಕಂದರೆ ಅಲ್ಲಿ ಶ್ವಾಸ ಉಚ್ಛ್ವಾಸದ ಪ್ರಕ್ರಿಯೆ ಇರುತ್ತದೆ, ಬ್ರೀತಿಂಗ್ ಪ್ರೊಸೆಸ್ಸಲ್ಲಿ ಇರುವಾಗ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿಯೊಂದು ಮಗು, ನಮ್ಮ ಯೋಗ ಕೇಂದ್ರದಲ್ಲಿ ಬರುವಂಥ

0: ಪ್ರಾಣಾಯಾಮ ಮಾಡಿಸುವಾಗ, ಈಗ ನಿಮ್ಗೆ ರೇಣುಕಾ ಹೇಳಿದ್ಲ, ಅರ್ಧ ಗಂಟೆ ನಾವು ಅವ್ರಿಗೆ ಕೂತ್ಕೊಂಡು ನಾವೇ ಎಲ್ಲಿ ತಪ್ತಾರೆ, ಯಾವ ಥರ ತಗೋಬೇಕು ಶ್ವಾಸ, ಯಾವ ಥರ ಉಚ್ಛ್ವಾಸ ಮಾಡಬೇಕು, ಬಾಹ್ಯ ಕುಂಭಕ ಅಂದ್ರೇನು, ಅಂತರ ಕುಂಭಕ ಅನ್ನೋಂಥ ಕ್ರಮಗಳನ್ನು ನಾವು ಸರಿಯಾಗಿ ನಿಂತು ಅವ್ರಿಗೆ ಅಭ್ಯಾಸ ಮಾಡಿಸ್ತೀವಿ. ಮತ್ತೊಂದು ಮಾತು ಹೇಳಬೇಕಾದ್ರೆ, ಸಣ್ಣ ಮಕ್ಕಳಿಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ಜಾಗೃತಿಕತೆಯಿಂದ ಮಾಡಿಸ್ಬೇಕು. ಮಾಡಿಸಬಾರ್ದಂತಿಲ್ಲ, ನಾನು ಮಾಡಬೇಕಂತೂ ಹೇಳಲ್ಲ, ಮಾಡಿಸಬಾರ್ದಂತೂ ಹೇಳಲ್ಲ, ಅದು ಅವರವರ ಅಭಿಪ್ರಾಯಕ್ಕೆ ಹೋಗ್ತದೆ. ಮತ್ತು ಕೆಲವೊಬ್ಬರಿಗೆ ಏನಂತಂದ್ರೆ, ಪ್ರಾಣಾಯಾಮ ಮಾಡಬೇಕಾದ್ರೆ ಹುಡುಗರು ಎಲ್ಲಾದರೂ ತಪ್ಪು ಮಾಡಿದರೆ ಏನಾದರೂ ಸಮಸ್ಯೆ ಆಗ್ತೈತೇನೋ ಅನ್ನುವಂಥ ಭಾವನೆಗಳನ್ನು ಇರ್ತಾವೆ, ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದರೆ ನಾವು ಮುಂಜಾಗ್ರತವಾಗಿ ಅವರಿಗೆ ಎಚ್ಚರಿಕೆ ಕ್ರಮಗಳನ್ನ ಹೇಳ್ತೀವಿ. ಪ್ರಾಣಾಯಾಮ ಮಾಡುವಾಗ ಏನೇನು ನಿಮ್ಮ ಸಮಸ್ಯೆಗಳು ಅಂದರೆ, ಮೊಟ್ಟ ಮೊದಲನೇದಾಗಿ ಸ್ವಚ್ಛ ಕ್ರಿಯೆ ನಿಮ್ಮ ದಿನನಿತ್ಯದ ಕ್ರಮಗಳಾಗಿರಬೇಕು. ಪ್ರಾಣಾಯಾಮ ಮಾಡುವಾಗ ಯಾವುದೇ ವಿಚಾರಗಳನ್ನು ಮಾಡಬಾರ್ದು, ಆಲೋಚನೆಗಳನ್ನು ಮಾಡಬಾರ್ದು, ಕಲ್ಪನೆಗಳನ್ನು ಮಾಡಬಾರ್ದು. ಪ್ರಾಣಾಯಾಮ ಮಾಡುವಾಗ ಉಸಿರಾಟದ ಪ್ರಕ್ರಿಯೆ ಮೇಲೆ ಗಮನ ಹರಿಸಬೇಕು. ಪ್ರಾಣಾಯಾಮ ಮಾಡುವಾಗ ಕ್ರಮಗಳು, ಮುದ್ರೆಗಳು ಬರ್ತಾವೆ, ಚಿನ್ನ ಮುದ್ರೆ ಬರ್ತದೆ, ನಾಶಿಕ ಮುದ್ರೆ ಬರ್ತದೆ, ಆಮೇಲೆ ನಿಮ್ಮ ಮೂಗಿನ ಹೊರಳೆಗಳ ಮೇಲೆ ನಿಯಂತ್ರಣ ಇರ್ತದೆ. ಬಲ ಹೊರಳೆಯಿಂದ ಶ್ವಾಸ ತೆಗೆದುಕೊಳ್ತೀರಿ, ಎಡ ಹೊರಳೆಯಿಂದ ಬಿಡ್ತೀರಿ, ಎಡ ಹೊರಳೆಯಿಂದ ತೆಗೆದುಕೊಳ್ತೀರಿ, ಬಲ ಹೊರಳೆಯಿಂದ ಬಿಡ್ತೀರಿ. ಸೂರ್ಯನಾಡಿ ಅಂತ ಪ್ರಾಣಾಯಾಮ ಮಾಡಿಸ್ತೀವಿ, ಚಂದ್ರನಾಡಿ ಅಂತ ಪ್ರಾಣಾಯಾಮ ಮಾಡಿಸ್ತೀವಿ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿಸ್ತೀವಿ, ನಾಡಿ ಶೋಧನ ಪ್ರಾಣಾಯಾಮ ಮಾಡಿಸ್ತೀವಿ, ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಿಸ್ತೀವಿ, ಅನೇಕ ರೀತಿಯಾದಂಥ ಪ್ರಾಣಾಯಾಮಗಳನ್ನ ಮಾಡಿಸ್ತೀವಿ. ಆದರೆ ಮಕ್ಕಳಿಗೆ ಪ್ರಾಣಾಯಾಮವನ್ನು ಮಾಡಿಸಬೇಕಾದ್ರೆ ನುರಿತಂಥ ಮತ್ತು ಸರಿಯಾದ ಕ್ರಮದಲ್ಲಿ ಅಭ್ಯಾಸಿಸಿದಂಥ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡಿಸ್ಬೋದು. ಅದು ಅವರ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಾನು ಸಂಪೂರ್ಣವಾಗಿ ಮಗುಗೆ ಪ್ರಾಣಾಯಾಮನ ಮಾಡಿಸ್ರಿ ಅಂತಲೂ ಹೇಳೋದಿಲ್ಲ, ಯಾಕಂದ್ರೆ ತಿಳುವಳಿಕೆ ಕಡಿಮೆ ಇರ್ತದೆ. ನಾವು ಜಾಗೃತ ವಹಿಸಿ ಮಾಡಿಸ್ಬೋದು. ಮತ್ತು ಕೆಲವು ಮಕ್ಕಳು ಮಾಡ್ತಾರೆ, ಇಲ್ಲಂತ ಇಲ್ಲ, ಆದರೆ ಸಂಪೂರ್ಣವಾಗಿ ಅವ್ರಿಗೆ ಅನುಭವ ಆಗಬೇಕಂದ್ರೆ ಒಂದು ಸುಮಾರು 8 ವರ್ಷದ ನಂತರ ಇದ್ರೆ ಒಳ್ಳೆಯದನ್ನಂತ ಅಭಿಪ್ರಾಯ.
1: ರೇಣುಕಾ, ನಿನ್ನ ಗುರಿ ಏನಮ್ಮ, ಮುಂದೆ ಏನು ಮಾಡಬೇಕು ಯೋಗ ಕ್ಷೇತ್ರದೊಳಗೆ ಅಂತ ಅನ್ಕೊಂಡಿಯಾ?
2: ನಂದ ಮುಂದೆ ಗುರಿ ರೀ, ಭಾರತ ದೇಶದಲ್ಲಿ ಒಲಿಂಪಿಯಾಡ್ ಮತ್ತು ನ್ಯಾಷನಲ್ಸ್ ಯೋಗ ಅದರೊಳಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಚಿನ್ನದ ಪದಕ ತರಬೇಕಂತ ನನ್ನ ಗುರಿ.
1: ಬಹಳ ಒಳ್ಳೆಯದು.
0: ನಾನು ಈ ಒಂದು ಮುಖಾಂತರ ಎಲ್ಲರಿಗೂ ವಿನಂತಿಯನ್ನು ಮಾಡೋದೇನಂತಂದ್ರೆ, ಎಲ್ಲರೂ ಯೋಗವನ್ನು ಅಳವಡಿಸ್ಕೊಳ್ರಿ. ಮತ್ತು ಯೋಗ ಅನ್ನುವಂಥದ್ದು ಕೇವಲ ಅದೊಂದು ಹವ್ಯಾಸ ಅಲ್ಲ, ಇವತ್ತು ನಮಗೆ ಬಹಳ ಹೆಮ್ಮೆ ಇದೆ. ಯೋಗ ಕೂಡ ಕ್ರೀಡೆ ಆಗಿದೆ ಭಾರತ ದೇಶದಲ್ಲಿ. ಈಗಾಗಲೇ ಮೊನ್ನೆ ನಡೆದಿದೆ, ಜೂನ್ 4-5 ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ ಅಹಮದಾಬಾದಲ್ಲಿ ನಡೆದಿತ್ತು. ನಮಗೆ ಹೆಮ್ಮೆ ಇದೆ ಯೋಗ ಶಿಕ್ಷಕರಿಗೆ ಮತ್ತು ಯೋಗ ಕ್ರೀಡಾಪಟುಗಳಿಗೆ ಮತ್ತು ಯೋಗ ಪ್ರಿಯಕರಿಗೆ, ಯೋಗ ಸಾಧಕರಿಗೆ. ಏನಪ್ಪಾ ಅಂತಂದರೆ, ಈ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ ಅಂತಂದರೆ, ಯೋಗ ಅಂದರೆ ಕೇವಲ ಹವ್ಯಾಸ ಅಲ್ಲ, ಅದು ಒಂದು ಕ್ರೀಡಾ. ಆ ಕ್ರೀಡೆಯನ್ನು ನೀವೆಲ್ಲರೂ ಪ್ರೋತ್ಸಾಹ ಮಾಡಿರಿ. ಮತ್ತು ಮಕ್ಕಳನ್ನು ಆರೋಗ್ಯವಂತ ಬದುಕನ್ನು ಕಟ್ಕೋಬೇಕಂದ್ರೆ, ಅವರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂದ್ರೆ ಯೋಗನ ಅವಶ್ಯವಾಗಿ ಅಳವಡಿಸ್ಕೊಳ್ರಿ. ಅದರ ಜೊತೆಗೆ ನೀವು ಕಲಿತಂಥ ಯೋಗದ ಅಭ್ಯಾಸವನ್ನು ನೀವು ಸಮಾಜ ಸೇವೆ ಮಾಡಬೇಕನ್ನೋಂಥ ಉದ್ದೇಶ ಇಟ್ಟುಕೊಂಡ್ರೆ ನೀವು ಬೇರೆ ಯಾವುದೇ ರೀತಿಯಲ್ಲಿ ಹೋಗೋದು ಬೇಡ. ನೀವು ನಿಮ್ಮ ಪಕ್ಕ ಅಕ್ಕಪಕ್ಕ ಇರೋರಿಗೆ ಸ್ವಲ್ಪ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ರಿ, ಅವ್ರನ್ನು ಯೋಗ ಪ್ರಿಯರನ್ನಾಗಿ ಮಾಡಿರಿ, ಮತ್ತು ಆರೋಗ್ಯವಂತ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿರಿ ಅಂತ ಹೇಳ್ತಾ. ಇನ್ನೊಂದು ಕೊನೆಯ ಮಾತು ಏನಪ್ಪಾ ಅಂತಂದರೆ, ಈ ಮೂಲಕ ನಾ ವಿನಂತಿಯನ್ನು ಮಾಡೋದು, ಯಾವುದೇ ಕ್ರೀಡೆ ಕೇವಲ ಸೀಮಿತವಾಗಿರೋದಿಲ್ಲ, ಅದು ಮುಂದೊಂದು ದಿನ ಅದರದೇ ಆದಂಥ ಸಮಯ ಬಂದಾಗ ತನ್ನ ಗುರಿ ಉದ್ದೇಶಗಳನ್ನ ಅದು ಪ್ರಸ್ತಾಪಿಸ್ತೈತಿ. ಇವತ್ತು ಮೊನ್ನೆ ನಡೆದಂಥ ಜೂನ್ 4-5 ನಡೆದಂಥ ಅಹಮದಾಬಾದಲ್ಲಿ ನಡೆದಂಥ ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು 114 ಪ್ರಶಸ್ತಿಗಳನ್ನು ತನ್ನ ತೆಕ್ಕೆಗೆ ಇರಿಸಿಕೊಂಡಿದೆ. ಅದರಲ್ಲಿ 102 ಚಿನ್ನದ ಪದಕಗಳನ್ನು ತೆಗೆದುಕೊಂಡಿದೆ, 9 ಬೆಳ್ಳಿಯ ಪದಕಗಳನ್ನು, ಉಳಿದೊಂದು ಕಂಚ ಪದಕನ ತೆಗೆದುಕೊಂಡಿದೆ. ಇದರಿಂದ ನಾವು ವಿಶ್ವಕ್ಕೆ ಏನು ಸಾರಿದ್ದೀವಿ ಅಂದರೆ, ನಾವು ಯೋಗದಲ್ಲಿ ಶ್ರೇಷ್ಠರು ಅದೀವಿ, ಮತ್ತು ಯೋಗ ನಮ್ಮ ಮೂಲ ವಿದ್ಯಾಭ್ಯಾಸ ಅನ್ನುವಂಥದ್ದನ್ನು ಸಾಧಿಸಿದ್ದೀವಿ. ಇನ್ನು ನಮ್ಮ ಒಂದು ಯೋಗ ಕೇಂದ್ರದಿಂದ ಮತ್ತು ನಮ್ಮ ಎಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ಈ ಧಾರವಾಡ ಜಿಲ್ಲೆಯನ್ನು ಸಮಗ್ರವಾದಂಥ ಯೋಗ ಕ್ರೀಡಾಪಟುಗಳನ್ನು ಮಾಡಬೇಕಂತ ನಾವು ಉಟ್ಕೊಂಡಿದ್ದೀವಿ. ಅದಕ್ಕೆ ಈ ಮುಖಾಂತರ ಎಲ್ಲರಿಗೂ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀವಿ, ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನೀಡಿರಿ ಅಂತ ಕೇಳ್ಕೊಳ್ತೀವಿ.
1: ಬಹಳ ಒಳ್ಳೆಯದು ಪ್ರಕಾಶ್ ಚಿತ್ರಗಾರ್ ಸರ್, ಇಲ್ಲಿವರೆಗೆ ನೀವು ಬಹಳಷ್ಟು ಮಾಹಿತಿಗಳನ್ನು ನಮಗೆ ಕೊಟ್ರಿ. ಅದೇ ರೀತಿ ರೇಣುಕಾ, ನಿನಗೆ ಶುಭಾಶಯಗಳಮ್ಮ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಯೋಗದಲ್ಲಿ ನೀನು ಮಾಡಬೇಕು ಅಂತ ನಾವೆಲ್ಲ ಹಾರೈಸ್ತೀವಿ. ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟೋದಕ್ಕಾಗಿ ನಮ್ಮ ಮಕ್ಕಳು, ಯುವಜನತೆ ಆರೋಗ್ಯದಿಂದ ಇರಬೇಕು. ಸಣ್ಣ ವಯಸ್ಸಿನಿಂದಲೇ ಯೋಗವನ್ನು ಶುರು ಮಾಡಿದಾಗ ಆರೋಗ್ಯಕರ ಸಮಾಜವನ್ನು ನಾವು ಕಟ್ಟಬಹುದು. ಮತ್ತು ಮುಂದಿನ ಗಿಳಿವಿಂಡು ಕಾರ್ಯಕ್ರಮದೊಳಗೆ ಭೇಟಿಯಾಗೋಣ. ನಮಸ್ಕಾರ.
3: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಬಾಲ ಪ್ರತಿಭೆ ಯೋಗಪಟು ಕುಮಾರಿ ರೇಣುಕಾ ಮಾರುತಿ ಕರಡಿಗುಡ್ಡ ಹಾಗೂ ಯೋಗ ಶಿಕ್ಷಕರಾದ ಪ್ರಕಾಶ್ ಚಿತ್ರಗಾರ್ ಅವರೊಂದಿಗೆ ಮಾತುಕತೆ.

0: ಗಿಳಿವಿಂಡು ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50 ಈ ಸಲದ ಎಸ್ಡಿಎಂ ಡಾಕ್ಟರ್.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
2: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
5: ಕೇಳ್ರಪ್ಪೋ, ಕೇಳ್ರಿ.
2: ಸಾವಧಾನ ಸಮಾಧಾನ.
6: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ಸೊಂದು ಶುರುವಾಗಿದೆ
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
2: ಆಕಾಶವಾಣಿ.
8: ಆಕಾಶವಾಣಿ
2: ಆಕಾಶವಾಣಿ
9: ಆಕಾಶವಾಣಿ ಧಾರವಾಡ ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
10: ಬಾಕ್ಸ್ ನಂಬರ್ 111 ಮೇ ಮೈ ನೀಲಮ್ ಮಲ್ಕಾನಿಯಾ ಆಪ್ ಸಭೀ ಕಾ ಸ್ವಾಗತ್ ಕರ್ತಿ ಹೂ. ಸಾಥಿಯೋ, ಜೈಸಾ ಕಿ ಹಮ್ ಜಾನ್ತೆ ಹೈ, ಯೇ ಕಾರ್ಯಕ್ರಮ ಮಾನನೀಯ ಪ್ರಧಾನಮಂತ್ರಿ ಜೀ ಕೆ ಮನ್ ಕಿ ಬಾತ್ ಕಾ ವಿಸ್ತಾರ ಹೈ. ಪ್ರಧಾನಮಂತ್ರಿ ಜೀ ನೆ ಇಸ್ ಬಾರ್ ಮನ್ ಕಿ ಬಾತ್ ಮೇ ಹಮಾರೆ ಸಾಥ್ ಸಾಝಾ ಕಿ ಹೈ ಬಹುತ್ ಹಿ ರೋಚಕ್ ಜಾನ್ಕಾರಿ ಔರ್ ಐಸಿ ಜಾನ್ಕಾರಿ ಜಿಸ್ಕೆ ಬಾರೆ ಮೇ ಸೋಶಲ್ ಮೀಡಿಯಾ ಪರ್ ಬಹುತ್ ಕುಛ್ ಬೋಲಾ ಜಾ ರಹಾ ಹೈ, ಕಹಾ ಜಾ ರಹಾ ಹೈ ಔರ್ ಹಮಾರೆ ಯುವಾ ಸಾಥಿ ಬಹುತ್ ರುಚಿ ಲೇಕರ್ ಇಸ್ ವಿಷಯ ಕೆ ಬಾರೆ ಮೇ ಜಾನ್ನಾ ಚಾಹತೆ ಹೈ. ಇಸ್ ಬಾರ್ ಮಾನನೀಯ ಪ್ರಧಾನಮಂತ್ರಿ ಜೀ ಜಬ್ ವಿದೇಶ ಯಾತ್ರಾ ಪರ್ ಗಯೆ ತಬ್ ಉನ್ಹೇ ಚೋಲ್ ಸಾಮ್ರಾಜ್ಯ ಸೆ ಜುಡಿ ಹುಯಿ ಕುಛ್ ತಾಮ್ರ ಪಟ್ಟಿಕಾಯೆ ಉಪಹಾರ ಸ್ವರೂಪ ದಿ ಗಯಿ, ವೋ ಉಪಹಾರ ಜೋ ಭಾರತ್ ಕಿ ಏಕ್ ಅಮಾನತ್ ಥಿ. ಯೇ ತಾಮ್ರಪಟ್ಟಿಕಾಯೇ ಭಾರತ ಪಹುಂಚಿ ಹೈ ಔರ್ ಹಮ್ ಆಜಕಲ್ ದೇಖ ರಹೇ ಹೈ ಕಿ ಬಹುತ್ ಸಾರೆ ಸಾಥಿ ಇಸ್ ಪರ್ ಬಾತ್ ಕರ್ ರಹೇ ಹೈ, ಇಸ್ ಬಾರೆ ಮೇ ಜಾನ್ನಾ ಚಾಹತೆ ಹೈ. ಮಾನನೀಯ ಪ್ರಧಾನಮಂತ್ರಿ ಜೀ ನೆ ಪ್ರೇರಣಾ ದಿ ಹೈ ಹಮೇ ಕಿ ಹಮ್ ತಾಮ್ರಪಟ್ಟಿಕಾಯೋ ಕೆ ಬಾರೆ ಮೇ ಜಾನೆ, ಇನ್ಕಾ ಕ್ಯಾ ರೆಲಿವೆನ್ಸ್ ಹೈ, ಇನ್ಕಿ ಕ್ಯಾ ಸಮಸಾಮಯಿಕತಾ ಹೈ ಯೇ ಹಮ್ ಸಮಝೆ ಔರ್ ಸಾಥ್ ಹಿ ಜಿಸ್ ಸಾಮ್ರಾಜ್ಯ ಸೆ ಯೇ ಜುಡಿ ಹೈ ಚೋಲ್ ಸಾಮ್ರಾಜ್ಯ, ಹಮ್ ಉಸ್ ಸಾಮ್ರಾಜ್ಯ ಕೋ ಭೀ ಆಜ್ ಥೋಡಾ ಸಮಝೆ. ಸಬ್ಸೆ ಪಹಲೆ ಹಮ್ ಆಪ್ಕೋ ಸುನ್ವಾ ರಹೇ ಹೈ ಮನ್ ಕಿ ಬಾತ್ ಕಾ ವೋ ಹಿಸ್ಸಾ ಜಿಸ್ ಮೇ ಮಾನನೀಯ ಪ್ರಧಾನ ಮಂತ್ರಿ ಜೀ ನೆ ಉಲ್ಲೇಖ ಕಿಯಾ ಹೈ ಇನ್ ತಾಮ್ರ ಪಟ್ಟಿಕಾಯೋ ಕಾ.
3: ಮೇರೆ ಪ್ಯಾರೇ ದೇಶವಾಸಿಯೋ, ಬೀತೆ ದಿನೋ ಮುಝೆ ಯೂರೋಪ್ ಕೆ ನೆದರ್ಲ್ಯಾಂಡ್ ಜಾನೆ ಕಾ ಅವಸರ ಮಿಲಾ. ವಹಾ ಮೇ ಕೈ ಮೀಟಿಂಗ್ ಮೇ ಶಾಮಿಲ್ ಹುವಾ. ಇಸಿ ದೌರಾನ್ ಏಕ್ ಐಸಾ ಕ್ಷಣ ಆಯಾ ಜಿಸ್ ನೆ ಹರ್ ಭಾರತೀಯ ಕೋ ಗರ್ವ ಸೆ ಭರ್ ದಿಯಾ. ನೆದರ್ಲ್ಯಾಂಡ್ಸ್ ಮೇ ಆಯೋಜಿತ ಏಕ್ ವಿಶೇಷ ಸಮಾರೋಹ ಮೇ ಚೋಲಾ ಕಾಲ್ ಕಿ ಪ್ರಾಚೀನ ತಾಮ್ರ ಪಟ್ಟಿಕಾಯೆ ಭಾರತ ಕೋ ವಾಪಿಸ್ ಸೌಂಪಿ ಗಯಿ. ಉಸ್ ಕಾರ್ಯಕ್ರಮ ಮೇ ನೆದರ್ಲ್ಯಾಂಡ್ಸ್ ಕೆ ಪ್ರಧಾನ ಮಂತ್ರಿ ಭೀ ಮೌಜೂದ್ ಥೆ. ಇನ್ ತಾಮ್ರ ಪಟ್ಟಿಕಾಯೋ ಕೋ ಲೇಕರ್ ಮುಝೆ ದೇಶ ವಿದೇಶ ಸೆ ಲಗಾತಾರ್ ಸಂದೇಶ ಮಿಲ್ ರಹೇ ಹೈ. ಲೋಕ್ ಖುಷಿ ಜತಾ ರಹೇ, ಗರ್ವ ವ್ಯಕ್ತ ಕರ್ ರಹೇ ಹೈ. ದುನಿಯಾ ಭರ್ ಕೆ ತಮಿಳ್ ಸಮುದಾಯ ಮೇ ಭೀ ಇಸೆ ಲೇಕರ್ ವಿಶೇಷ ಉತ್ಸಾಹ ಹೈ. ಸಾಥಿಯೋ, ಇನ್ ತಾಮ್ರ ಪಟ್ಟಿಕಾಯೋ ಕೋ ಲೇಕರ್ ಲೋಗೋ ಮೇ ಕಾಫಿ ಜಿಜ್ಞಾಸಾ ಭೀ ಹೈ. ಇಸ್ಲಿಯೆ ಆಜ್ ಮೇ ಇಸ್ಸೆ ಜುಡಿ ಕುಛ್ ಬಾತೆ ಆಪ್ಸೆ ಸಾಝಾ ಕರ್ನಾ ಚಾಹತಾ ಹೂ. इनमें

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಛ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೇ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೇ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೇ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೇ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕೀ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೇ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹೀ ತೋ ಯೋಗ ಕೀ ತಾಕತ್ ಹೈ ಯೋಗ ಸಬ್ಕೋ ಜೋಡ್ತಾ ಯೋಗ ಸಬ್ಕೋ ಸಾಥ್ ಲಾತಾ.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000 ಖಾಸಗಿ ಸಂಸ್ಥೆಗಳು, 5,000 ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು

0: 27 ಮೂರು ದಿನಗಳ ರಾಷ್ಟ್ರೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೆಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1 ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100 ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28 ಜುಲೈ 1 ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ಥ್ಯಾಂಕ್ ಯು ಆಶಾ.
2: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
3: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
2: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗುತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
3: ಸೊ ಇವಾಗ 21st ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಹೊತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸಿಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಏನು ಯೋಗ ಅಂದ್ರೆ, ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದುಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗಾನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಂಡಿತ ಇವಾಗಂದು ಮಾಡ್ಲೇಬೇಕು.
2: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವ್ ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಈಗ ನಾವು ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ,

0: ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆ ತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
1: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನೂ ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ಮ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲಾರು ಎಲ್ಲಾ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡಲೇಬೇಕು.
0: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರೂ ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
1: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು. ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ಮ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರು ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ, ಸೊ ಪ್ರಾಣಾಯಾಮ. ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ ದಿನ
0: ಸುಮ್ನೆ ಕೂತಿದ್ದಾಗ್ಲೂ
1: ಪ್ರಾಕ್ಟಿಸ್ ಮಾಡಬಹುದು. ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದೊಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನ ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ, ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರ, ಅಲ್ಲೇ ಮಾಡ್ಕೋಬಹುದು ಅಲ್ವಾ? ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
0: ಓಕೆ,
1: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
0: ಓಕೆ, ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್ನು, ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ? ಸೊ ಅದರಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರಾ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದ್ರದ್ದೇನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ, ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದು ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು, ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗೋದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್, ಅಲ್ಲಿ ದೀರ್ಘ ಉಸಿರಾಟ ಮಾಡಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರುಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡಬಹುದು. ಸೊ ಎಲ್ಲರೂ ಮಾಡ್ತಾರೆ. ಏನ್ ಮಾಡ್ತಾರೆ, ಓ ಬೆನ್ನಿಟ್ಕೊಂಡಿದೆ ಹಿಂಗ್ ತಿರುಗ್ತೀನಿ.

0: ಹಂಗ್ ತಿರುಗ್ತೀನಿ. ತಿರುಗ್ತೀರಾ? ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
1: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
0: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡಬಹುದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫೆಟೀಗ್, ಫಿಸಿಕಲ್ ಫೆಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡಬಹುದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹತ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ, ಈ ತರ ಅಫರ್ಮೇಶನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು, ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 minutes ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 minutes ಅಲ್ಲೇ ಮೈಂಡ್ ಗೆ ಸಿಕ್ಬಿಡತ್ತೆ.
1: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ, ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
0: ಸೊ ಮೆಂಟಲ್ ಪೀಸ್ ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ, ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗೋದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 seconds ಮೂಗಿಂದ ಬಿಡಬೇಕು. ಇದು ಶೀತಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್, ಓಕೆ, ಸೂರ್ಯ ಹೀಟ್ ಗೆ, ಚಂದ್ರ ಕೋಲ್ಡ್ ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 rounds ಮಾಡ್ಕೊಂಡ್ರೆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
1: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನು ಇದೆಯಲ್ಲ,
0: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಅವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗತ್ತೆ.
1: ಅಂಡ್ ನನ್ಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, MD ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ, ಬಟ್ ನನಗೆ ದೇಶ ನೋಡಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ

0: ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿದೆ. ಸೊ ಅಲ್ಲಿ ಹೋಗಿ ಒಂದು ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200 ಅವರ್ ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ. ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತಾನೆ ಇತ್ತು. ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500 ಅವರ್ ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಶಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗಾ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗಾ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಟೀಚರ್ ಮತ್ತೆ ಇನ್ನು ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ರಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗಾ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗಾ ಸ್ಟುಡಿಯೋಸ್ ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬಾ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್. ಕೋವಿಡ್ ಟೈಮ್, ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅಂದ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯ್ತು.
1: ಯಾರು ಮೊಬೈಲ್ ಇಲ್ದೆ ಇರಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೆ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್ ಆ ಲೈಟ್ ಏನ್ ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂತದ್ದು. ಓಕೆ, ಇದು 3 ವೇರಿಯೇಷನ್ಸ್ ನ ಡೈಲಿ 2-3 ಸಲ ಮಾಡ್ಕೋಬಹುದು. ಸುಮ್ನೆ ಕೂತಿರ್ತೀವಿ, ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡಬಹುದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು 1-5 ಸೆಕೆಂಡ್, ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖದ ತರ ಇಡೋದು. ನೀವ್ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ, ಅಬ್ಬಾಬಾ ಹಹ ಅಂತೀವಿ, ಆವಾಗ್ಲೇ ಗೊತ್ತಾಗತ್ತೆ ಎಷ್ಟು ಟೈರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡಬಹುದು. ಅದಾದ್ಮೇಲೆ ಈ ಟೆಕೀಸ್ ಏನಿದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡ್ಲೇಬೇಕು ಅಲ್ವಾ. ಅಂತವ್ರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20. ಇದನ್ನ ನೀವು 2 ಅವರಿಗೆ ಒಂದ್ಸಲ, 3 ಅವರಿಗೆ ಒಂದ್ಸಲ, ಇಲ್ಲ 1 ಅವರಿಗೆ ಒಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
1: ಸೊ ಈ ತರದ ದೀಸ್ ಆರ್ ಆಲ್ ಪಾರ್ಟ್ ಆಫ್ ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತಲ್ಲ, ಆಫೀಸ್ ಅಲ್ಲೇ ಕುತ್ಕೊಂಡು ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ ಹೋಗೋ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ಮ ಎಂಪ್ಲಾಯೀಸು ಚೆನ್ನಾಗಿರ್ತಾರೆ.
1: ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳೋದಂದ್ರೆ,

0: ಅಂದ್ರೆ ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟ್. ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿ ದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸ್ ಅಲ್ಲಿ ಯೂಶಲಿ ಬರೀ ಏನ್ ಕೇಳಿಸ್ಕೋತಾರೆ ಅಂದ್ರೆ ಆ ಆಸನ ಈ ಆಸನ ಹಿಂಗ್ ಮಲ್ಕೊಳ್ಳಿ ಹಿಂಗ್ ಕೈ ಎತ್ತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ ಏನ್ ಹೇಳ್ತಾ ಇದಾರೆ, ಟೇಕ್ ಅ ಡೀಪ್ ಬ್ರೆತ್, ಈಗ ಉಸಿರು ಒಳಗ್ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್ ಹೋಗಕ್ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರನ್ನು ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದ್ 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ ನೆಕ್ಸ್ಟ್ ಈವ್ನಿಂಗ್ ಟೈಮ್ ಅಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ. ನೀವು ಆಸನ ಮಾಡುವಾಗ್ಲೇನೆ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನಿಮ್ ಉಸಿರಾಟದ ಮೇಲೆನೆ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆತರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲ ಭಾತಿ, ಎಲ್ಲ ಆತರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ, ಯೋಗದಿಂದನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡ್ಬೇಕು.
1: ಗರ್ಲ್ಸ್ ಆರ್ ಸಫರಿಂಗ್ ಫ್ರಮ್ ಆಲ್ ದೀಸ್ ಹಾರ್ಮೋನಲ್ ಪ್ರಾಬ್ಲಮ್ಸ್,
0: ಈಗ ಅದು ಕಾಮನ್ ಆಗ್ಬಿಟ್ಟಿದೆ. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ, PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಂಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಆವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರೂ 3 techniques ಫಾಲೋ ಮಾಡೋದಾದ್ರೆ?
0: ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 techniques ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ 2nd technique ಏನಂದ್ರೆ ಉಸಿರಾಟ ಜಾಗರೂಕತೆ, ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ ಆರಾಮಾಗತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು 3 ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡೂ ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ, ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈ ಅಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ, ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ, ನಿಮ್ದು ಹಾರ್ಟ್ ಬೀಟ್ ಏನಾದ್ರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ, ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕು.

0: ಆಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
2: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ ಅಂತ ನೋಡ್ಲೇಬೇಡಿ. ಸೊ ನೀವು ದಿನಾ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲಾನು ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ನಿಮ್ಮ ವರ್ಕ್ ಪ್ಲೇಸನು ತುಂಬಾ ಆರೋಗ್ಯಕರವಾಗಿರುತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
2: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ಇದುವರೆಗೆ ವನಿತಾ ವಿಹಾರ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
5: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ SDM ಡಾಕ್ಟರ್.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 SDM ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. SDM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.

ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಯೋಗ ದಿನದ ಮಹತ್ವ ಹಾಗೂ ಯೋಗದಿಂದ ಆಗುವ ಪ್ರಯೋಜನಗಳು ಈ ಕುರಿತು ಡಾಕ್ಟರ್ ಪ್ರಶಾಂತ್ ವೈದ್ಯಾಧಿಕಾರಿಗಳು ವೆನ್ಲಾಕ್ ಆಯುಷ್ ವಿಭಾಗ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾಣಿ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ.

1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸವಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಲಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. 1:30 ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ. 2:40 ಹೊಸ ಹಾಡು.

0: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರೇ, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಹೇಗೆ?
2: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರು ಒಂದು ಥೀಮ್ ಆಗನ್ನು ಇಟ್ಕೊಂಡಿದ್ದಾರೆ.
1: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
2: ಹೌದು.
1: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
2: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಹೋಗೋಣ, ಅವರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂತಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ.
1: ಈಗ ಈ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
2: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು. ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಮಾನಸ ಇದರಿಂದ ರೋಗ ಬರುತ್ತದೆ ಅಂತ ಇತ್ತೀಚೆಗೆ ನಮ್ಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ ರೂಟ್ ಆಫ್ ದ ಕಾಸ್ ಡಿಸೀಸ್ ಇರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ

0: ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು, ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರಬಹುದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂತ ಒಬ್ಬರಿಗೆ ಹರಡುವಂತ. ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮ್ಗೆ ಈ ಟ್ಯೂಬರ್ಕ್ಯುಲೋಸಿಸ್ ಇರಬಹುದು, ಹೀಗೆ ಕೆಲವು ಇನ್ಫ್ಲೂಯೆನ್ಸ್. ಹೀಗೆ ಇದೇನ್ ಮಾಡುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಈಗ ಒಬೆಸಿಟಿ ಇರಬಹುದು, ಡಯಾಬಿಟಿಸ್ ಇರಬಹುದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ, ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರಬಹುದು, ಅದನ್ನ ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ. ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳಿಗೆ ಔಷಧಿಗಳು, ಅದನ್ನ ನಾವು ಅದನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಅದನ್ನು ಅಳವಡಿಸಬೇಕಂತ, ಅದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಬಹುದು, ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನ ಕಲಿಯುವವರು ಯಾವ ರೀತಿ ಆಸನಗಳಿಂದ ಪ್ರಾರಂಭಿಸಬಹುದು?
0: ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂತದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ, ಈಗ ಯೋಗ ಎನ್ನುವಂತ ಒಂದು ಶಬ್ದ ಏನು ವರ್ಡ್ ಏನಿದೆ, ಅದು ಯುಜಿನ್ ಅಂತ ಬಂದಿರುವಂತದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು, ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ, ಅದೇ ರೀತಿ ಕೆಲವು ವೇದ ಉಪನಿಷತ್ಗಳೆಲ್ಲದರಲ್ಲೂ ಕೂಡ ಯೋಗ ಎನ್ನುವಂತ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ, ಉಪನಿಷತ್ ಇರಬಹುದು, ವೇದ ಎಲ್ಲ ಕರೆಯಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದ್ರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ, ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂತದ್ದು. ಇದರಲ್ಲಿ ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂತದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನ ಮಾಡುವಂತದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ, ಈ ಆಸನಗಳಿದೆ ಅದು ಹೇಳಿದಾಗ, ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳಿದೆ. ಅದರಲ್ಲಿ 3 ಮತ್ತು 4 ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳಂತ ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ, ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂತದ್ದು. ಅದನ್ನು ಫಾಲೋ ಮಾಡಬೇಕು. ಅದನ್ನ ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುದು ಬಡಿಯುವುದಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು, ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು. ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ. ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ಧ್ಯೇಯ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನುಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ, ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ ಅಳರಿಸಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮೂರನೇದ ಅಂದ್ರೆ ಆಸ್ಥೆಯ ಅಂತ. ಅಂದ್ರೆ ಆಸ್ಥೆ ಅಂದ್ರೆ ಯಾವುದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರಬಹುದು ಅಥವಾ ಹಣ ಇರಬಹುದು ಅಥವಾ ವಸ್ತು ಇರಬಹುದು, ಯಾವುದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂತ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂತ ನಂತರದ ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ. ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ ಗಳನ್ನು ಓದುವಂತದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಒಬ್ಬನಿಗೆ ಅಂತ. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ. ಅದಂದ್ರೆ ಯಾರಿಂದ ಕೂಡ ಏನನ್ನು ತೆಗೆದುಕೊಳ್ಳದೆ ಇರುವಂತದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂತ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವ್ದನ್ನು ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇರುವಂತ. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದೇ ಅಹಿಂಸೆ, ಸತ್ಯ, ಆಸ್ಥೆಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳುವಂತ ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ ಅಥವಾ ಏನೋ ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ರೀತಿ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನ್ ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು 4-5 ಸ್ಟೆಪ್ಸ್ ಹೇಳಿದ್ದಾರೆ. ಒಂದು ಶೌಚ ಅಂತ. ಶೌಚ ಅಂತಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದ್ರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್ ಕ್ಲೀನ್ ಆಗಿರುವಂಥದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದ್ರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬರಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಬ್ಬ ದೊಡ್ಡ ಗಾಡಿ ಅಂತ ನಮಗೆ ಆತರ ಈತ ಈ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅವನಲ್ಲಿ ಪ್ರಯತ್ನ ಬೇಕು ನಮಗೆ. ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ರೆ

0: ಮುಂದೆ ಇನ್ನೂ ಒಳ್ಳೇದು ಮಾಡ್ತಾನೆ, ಈ ಥರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗಲಿಕ್ಕೆ ಲೈಫಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವಾಧ್ಯಾಯ ಅಂತ ಇದೆ, ಇದರಲ್ಲಿ ಎರಡು ಇದೆ. ಸ್ವಾಧ್ಯಾಯ ಅಂದರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುವಾಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು, ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ ಇದು. ಏನಂತಂದ್ರೆ ನಾವು ಇವತ್ತು ಏನಾದರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದರೂ ಒಂದು ಯಾವುದೋ ಒಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಿಗೆ ಏನು ಕೊಡ್ಬೇಕು, ನಮಗಿಂತ ಒಬ್ರು ದೇವರು ಎನ್ನುವಂಥ ಒಂದು ಶಕ್ತಿ ಇದೆ, ಅದನ್ನು ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ. ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನೋ ಕ್ರಮದಲ್ಲಿ ನಿಯಮಗಳು. ನಿಯಮಗಳಂದ್ರೆ ಪ್ರೈವೇಟ್ ಲೈಫ್, ನಮ್ಮಲ್ಲಿ ನಾವು ಏನು ಅಳವಡಿಸಿಕೊಳ್ಬೇಕು ಅಂತಾನು ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯ್ತು, ನಿಯಮ ಆಯ್ತು, ನಂತರ ಆಸನಗಳು ಬರ್ತವೆ. ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡ್ಲಿಕ್ಕೆ ಯಾವ ತರ ಹೇಳಿದ್ದಾರೆ ಅಂತ. ಆಸನದಲ್ಲಿ ಏನ್ ಮಾಡುತ್ತೆ, ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಯಾವ ತರ ಮಾಡ್ಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂತ ಆಸನಗಳು, ಹಿಂದಕ್ಕೆ ಬಾಗುವಂತ ಆಸನಗಳು, ಸೈಡಿಗೆ ಬಾಗುವಂತದ್ದು, ಅದೇ ರೀತಿ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂತದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದ್ರೆ. ಯೋಗದಲ್ಲಿ ಇಷ್ಟೇ ಹೇಳಿದ್ರು ಅವರು ಪತಂಜಲಿ ಮಾಸ್ಟರ್, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದ್ರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮ್ಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದ್ರೆ ಮತ್ತೆ ನಮ್ದು ಶರೀರದಲ್ಲಿ ಸಡಿಲತೆ ಇದ್ರೆ, ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ, ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂತ, ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂತ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪು ಆಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂತದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂತ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆ ಒಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನ ನಾವು ಏನೋ ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡಬಹುದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಇಷ್ಟ ಹೊರಗೆ ಕೇಳ್ತಾ ಇರ್ತದೆ, ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು, ನಿಮಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1000 ರೂಪೀಸ್ ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನೋಡೋದು ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತಾದ್ರೆ ನಾವು ಹೊರಗೆ ಹೋದ್ರೆ ತಗೊಳ್ಬೇಕಂತಾಗತ್ತಾ? ಇಲ್ಲ. ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು, ಗೋಬಿ ಹಂಚಿರಿದು, ನಮಗೆ ತಿನ್ಬೇಕಂತಾಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ ಬೇಡ ಅಂತ ಅಂದಿರುತ್ತೆ, ಆದ್ರೂ ನಿಮಗೆ ಟೆಂಪ್ಟ್ ಆಗ್ತದೆ. ಹಾಗಾಗಿ ಆತರ ಆಗಬಾರದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು. ಕೊನೆ ಮತ್ತೆ ಧ್ಯಾನ ಬರುತ್ತೆ, ಇದರಲ್ಲಿ ಕೊನೆಯಲ್ಲಿ ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದ್ರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವೊಂದೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದರಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು. ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದರೆ ಮಣ್ಣಾಗುವುದಂಥದ್ದಲ್ಲ. ಇದರಲ್ಲಿ ಏನಂತಂದ್ರೆ ಸಮ್ಯಕ್ ಆದಿ ಸಮಾಧಿ ಅಂತೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂತ, ನೀವು ಏನ್ ಮನಸ್ಸಲ್ಲಿ ನಿಮ್ದು ಯೋಚನೆ ಬರ್ತದೆ ಅದೇ ತರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂತದ್ದು. ಅಂದ್ರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದ್ರೆ ಸಮಾಧಿ. ಸಮಾಧಿ ಏನಂದ್ರೆ ಮನಸ್ಸಿನ ಸಮಾಧಾನಕಾರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕು ಅಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕಾರವಾಗಿದ್ರೆ ಅವನನ್ನು ನಾವು ಯೋಗಿ ಅಂತ ಕರಿಬಹುದು ಅಂತ ಹೇಳೋ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಕೇವಲ ಯೋಗ ಮಾಡಿದ್ರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯ್ತು ಅಂತ ಅನ್ಕೊಳ್ತೇವೆ, ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನ ಪಡೆಯುವಂತಹದ್ದು.
0: ಎಕ್ಸಾಕ್ಟ್ಲಿ
1: ಡಾಕ್ಟರ್. ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ, ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸುಗಳಲ್ಲಿ ತುಂಬಾ ಜನ ಬರ್ತಾರೆ, ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರ ಸೋಷಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪಿದು. ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರ್ಬೇಕು. ಅದೇ ರೀತಿ ಈಗ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು

0: ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲ ಭಾತಿ ಅಂದ್ರೆ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಟಿವಿಗಳಲ್ಲೆಲ್ಲ ಎಲ್ಲ ಯೋಗದ ಸ್ವಲ್ಪ ಕಲಿತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲ ಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ ಅಥವಾ ಬಾಡಿಲಿ ಅಂದ್ರೆ ಬಿ ಪಿ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ, ಇಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯಾ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲ ಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆಕ್ಚುಲಿ ಕಪಾಲ ಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನ ಏನ್ ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬಾ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನ್ ಮಾಡಿತ ಅಂದ್ರೆ ನಮಗೆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುವಂತ ಆಸನಗಳು ಇರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂತ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಅಥವಾ ಸರಿ ತಿಳಿದುಕೊಂಡಂತ ಗುರಿ ಮುಖಾಂತರ ಮಾಡಿದ್ರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು 3/4 ಗಂಟೆಯಿಂದ 1 ಗಂಟೆ ಮಾಡಿದ್ರೆ ಬಹಳ ಒಳ್ಳೇದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗುದಿಲ್ಲ, ಈಗ ನಾ ಬಿಸಿ ಶೆಡ್ಯೂಲ್ ಲೈಫ್ ಅಲ್ಲಿ, ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ ಒಂದು 1/2 hour, ಈಗ ಬೆಳಿಗ್ಗೆ ಒಂದು 1/2 hour ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ 1/2 hour ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳೇನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸ ಮಾಡ್ಲಿಕ್ಕಿಲ್ಲ, ಲೈಟ್ ನೀವು ತಿಂದಿದ್ರೆ ಒಂದು 45 ಮಿನಿಟ್ಸ್ ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದ್ರೂ ಕೂಡ ಒಮ್ಮೆ ಮಾತಾಡಿದ್ರೆ, ನಮಗೆ ಏನಾದರೂ ಹೇಳಿದ್ರೆ, ಯಾರಾದರೂ ಕೆಟ್ಟದಾಗಿ ಬೈದ್ರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮ್ಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗ ಏನಾಗುತ್ತೆ, ಒಂದು ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂತ ಒಂದು ಒತ್ತಡ ಬೀಳರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗಳಿಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮ ಅಥವಾ ಇದೇ ರೀತಿಯಾದ ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ, ಅವರದ ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟರಿ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕು ಅಂತ ಅನಿಸ್ತದೆ ಅಂದ್ಕೊಳ್ಳಿ, ನೀವು ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗ ಏನಾಗುತ್ತೆ ನಮಗೆ ಊಟ ಮಾಡಬೇಕು ಅನಿಸುತ್ತೆ, ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡೋಕೆ ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ, ಆದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ಈ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ, ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು, ಅಂದ್ರೆ ನಾವೀಗ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನ್ ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ ದೇಹ ಮತ್ತು ಮನಸ್ಸು, ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ರು ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡ್ಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟರ್, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡ್ಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡೋದು ತಪ್ಪಂತ ಹೇಳ್ತಿಲ್ಲ, ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಜ್ಗಳು ಏನಿದೆ ಅದು ಏನ್ ಮಾಡ್ತದೆ, ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ರೇಟ್ ಮಾಡ್ತಾರೆ, ಮೈಂಡ್ಗೆ ರಿಲೇಟೆಡ್ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದೇನಾಗುತ್ತೆ ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನು ಮಾಡ್ತೀರಿ ನಿಮಗೆ ತುಂಬ ಅದು ಜಿಮ್ ಆಗಿ ಆದ ನಂತರ ತುಂಬ ಹಸಿವೆ.

0: ಆಗುತ್ತೆ, ಏನೋ ತಿನ್ಬೇಕನಿಸ್ತದೆ, ಅದರಿಂದ ಏನಾಗುತ್ತೆ ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ, ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು ಒಂದು ತಿಂಗಳು ಜಿಮ್ಮಿಗೆ ಹೋಗಿರ್ತಾನೆ, ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವನು ತಿನ್ನೋದು ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅಜಸ್ಟ್ ಆಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ ಆ ತರ ಆಗುದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವ್ರು ರಿಲೇಟೆಡ್ ಯಾವ್ದು ಮಾಡುದಿಲ್ಲ, ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ನೀವು ಚೆಸ್ಟ್ಗಾರ ಚೆಸ್ಟ್ ಬೈಸೆಪ್ಸ್ ಬೈಸೆಪ್ ಈ ತರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡುದಿಲ್ಲ, ಅದ್ರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದ್ರೆ ಹೋಲ್ ಬಾಡಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಮತ್ತೆ ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡುವಂತ ಮೂವ್ಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ಎದ್ದು ಉಸಿರಾಟದೊಂದಿಗೆ ಮಾಡುವಂಥದ್ದು. ಈಗ ನಿಮ್ದು ಫಿಸಿಕಲ್ ಆಗಿರ್ಬೋದು, ಮತ್ತೆ ಈ ಜಿಮ್ ಅಲ್ಲಿ ಮತ್ತೆ ಒಂದೊಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂತ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂಥದ್ದು, ಬ್ಯಾಕ್ ಸೈಡ್ ಬೆಂಡುವಂಥದ್ದು, ಬ್ಯಾಲೆನ್ಸಿಂಗ್ ಯಾವುದಿರುವುದಿಲ್ಲ. ಆದ್ರೆ ಯೋಗದಲ್ಲಿ ಹಾಗೆಲ್ಲ, ನಮ್ಗೆ ಎಲ್ಲಾ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂಥದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ತರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗುತ್ತಾರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹದ್ದು. ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಯೋಗ ಇರುವಂತಹದ್ದು, ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ. ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಇರುವಂಥದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇಲ್ಲದಿರುವಂಥದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂತ ವರ್ಕ್ ಅಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪರೇಟ್ ಯೋಗ ಅಂತಲ್ಲ ಆಫೀಸ್ ಅವರಲ್ಲೇ ಯಾವ ತರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತೆ NCC ಅದೇ ರೀತಿ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದ್ದು. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, 2-3 ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತ ಹೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರೊಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವ್ರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನಗಳು, ಕೂತ್ಕೊಂಡೆ ನೀವು ಚೇರಲ್ಲೇ ಕೂತ್ಕೊಂಡೆ ಮಾಡುವಂಥದ್ದು, ಅಲ್ಲಿ 3 ರೀತಿಯ ಆಸನಗಳಿವೆ ಮತ್ತು ಪ್ರಾಣಾಯಾಮಗಳಿದೆ ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗಿತದೆ ಅದು, ಅದರಲ್ಲಿ ಸ್ಟೆಪ್ ಅಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ ಜಿಲ್ಲಾಡಳಿತದಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದೆ, ಸಾಧಾರಣ ಒಂದು 500 ಜನ ಸೇರುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಇಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕು ಎಲ್ಲ ಇಡೀ ವರ್ಲ್ಡಲ್ಲೇ, ವೈಡಲ್ಲಿ ಮಾಡುವಂಥದ್ದು ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ, ಆಮೇಲೆ ಧ್ಯಾನ ಕ್ಲಾಸನ್ನು ಅವೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು, ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತೆ ಕೆಲವರಿಗೆ ಟೈಮ್ ಇಲ್ಲದವರು ಇದ್ದವರಿಗೆ ಮಾತ್ರ ಮಾಡ್ಬೋದು ಅಂತ, ಆ ಥರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತೆ ಕೆಲವರು ಅಂದ್ಕೊಳ್ಬಹುದು ನಂಗೆ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿ ಆಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದ್ರೆ ನಮಗೆ ಇವತ್ತು ಸಮಸ್ಯೆ ಇಲ್ಲದಿರಬಹುದು, ಮುಂದಿನ ದಿನಗಳಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ 3 ಲಾಭ ಇದೆ. ಏನಂತಂದ್ರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂದ್ರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು, ಓಕೆ. ನಂತರ ಏನಂತಂದ್ರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ನಾವು ಅದನ್ನ ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿ ಅಂದ್ರೆ ನಾವು ಇನ್ನೂ ಹೆಲ್ದಿ ಆಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ 3 ಆಸೆಪ್ಟ್ ಬೇರೆ ಯಾವ ಸಿಸ್ಟಮ್ ಅಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇದು ಮಾಡಿ, ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದ್ರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೆ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನ ಹಾಗೆ ಯೋಗದ ಮಹತ್ವವನ್ನ ನಮಗೆ ತಿಳಿಸಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ

ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಎಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನ ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನ ಕೊಡಲಾಗೋದಿಲ್ಲ. SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನ ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನ ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನು

ಕೊಡ್ತಾರೆ, ಅಥವಾ ಆನ್ಲೈನ್ನಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗ್ಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, ಒಂದೇ ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ, ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗ್ಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ರೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ, ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು, ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನ ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ, ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ, ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿಯವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ.
ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡ್ಬೇಕು ಅನ್ನೋದು ನಮ್ಮೆಲ್ಲ

0: ರಾಶಿಯ ಕೂಡ ಹೌದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ದ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ದ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ದಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ದತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ.

0: ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ ಮಧ್ಯಾಹ್ನ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೆರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇ ಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇ ಕೆವೈಸಿ ಇಲ್ಲದ ನೋಂದಣಿಗಳನ್ನು ಇ ಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನ

0: ಭಾರತದ ಎ ತಂಡಗಳ ನಡುವಿನ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸೌಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಳಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸವಸುದ್ದಿಯ ಲಕ್ಕಪ್ಪ, ಸಿದ್ದಪ್ಪ, ಬೆಳಗಲಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆ ನುಡಿ
2: ನಡೆ ನುಡಿ
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ? ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142. ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ನಮಸ್ಕಾರ. ಕಳೆದ ಎರಡು ವಾರ ನಾನು ಶಿಕ್ಷಣದ ಕುರಿತು ಮಾತನಾಡ್ತಾ ಬಂದೆ. ಅದರಲ್ಲಿ ಹೆಚ್ಚಾಗಿ ವೈಯಕ್ತಿಕವಾಗಿ ನಾವು ಹೇಗೆ ಬೆಳೆಯಬಹುದು, ಹೇಗೆ ನಮಗೆ ಅದು ಮೌಲ್ಯಗಳನ್ನು ಹೇಳಿಕೊಡ್ತದೆ, ವಿವೇಕವನ್ನು ತುಂಬುತ್ತದೆ, ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಹೇಗೆ ಬೆಳವಣಿಗೆಯನ್ನು ಕಾಣ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಬಂದೆ. ಈ ವಾರ ಏನು ಗೊತ್ತಾ, ಈ ಶಿಕ್ಷಣ ಅನ್ನುವಂಥದ್ದು ಕೇವಲ ವೈಯಕ್ತಿಕ ಬೆಳವಣಿಗೆಗೆ ಸಾಧನವಾಗಿಲ್ಲ, ಅದು ಸಮಾಜವನ್ನು ರೂಪಿಸುವಂಥ ಶಕ್ತಿಯೂ ಆಗಿದೆ ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದಾಗಿರ್ತದೆ. ಒಂದು ವ್ಯಕ್ತಿ ಶಿಕ್ಷಣ ಪಡೆದಾಗ ಅವನ ಜ್ಞಾನವು ಅವನಲ್ಲಿ ಉಳಿಯೋದಿಲ್ಲ, ಅದು ಅವನ ಕುಟುಂಬ, ಅವನ ಸುತ್ತಮುತ್ತಲಿನ ಜನರು ಮತ್ತು ಇಡೀ ಸಮುದಾಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ನಾನು ಹೀಗೆ ಯಾವುದೋ ಒಂದು ಚಲನಚಿತ್ರವನ್ನು ನೋಡ್ತಾ ಇದ್ದೆ. ಆ ಚಲನಚಿತ್ರವನ್ನು ನೋಡುವಾಗ ಒಬ್ಬ ಚಿಕ್ಕ ಬಾಲಕ ತನ್ನ ಸ್ಥಳದಲ್ಲಿ ನೀರಿರೋದಿಲ್ಲ, ಬಾವಿ ಇರ್ತದೆ, ಆ ಬಾವಿಯಲ್ಲಿ ಬಹಳ ಆಳವಾಗಿ ನೀರನ್ನು ತೆಗೆಯಬೇಕು. ಆ ನೀರನ್ನು ಉಪಯೋಗಿಸದೆ ಇವರಿಗೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮಳೆನೂ ಸಹ ಅವರಿಗೆ ಬೀಳೋದಿಲ್ಲ. ಈ ಒಬ್ಬ ಬಾಲಕ ಎಲ್ಲೋ ತಾನು ಓದಿದಂತಹ ಪುಸ್ತಕದಲ್ಲಿ ಕೆಲವೊಂದು ಆವಿಷ್ಕಾರವನ್ನು ನೋಡಿ ಅದನ್ನೇ ಇಲ್ಲಿ ಈ ಒಂದು ಫೀಲ್ಡ್ನಲ್ಲಿ ಅದನ್ನು ಪ್ರತಿಬಿಂಬಿಸುವುದಕ್ಕೆ ಪ್ರಯತ್ನಿಸ್ತಾನೆ. ಹಾಗೆ ಮಾಡುವಾಗ ಆ ಬಾವಿಯಲ್ಲಿದ್ದಂಥ ನೀರನ್ನು ಬಹಳ ಸುಲಭವಾಗಿ ಹೊರತೆಗೆಯಲು, ಅದನ್ನು ಅಲ್ಲಿ ಒಂದು ಕೃಷಿಗೆ ಬಳಸಲು ಸಹಾಯವಾಗ್ತದೆ. ಇದು ನೋಡಿ, ಆ ಒಂದು ಜ್ಞಾನವನ್ನು ತನ್ನಲ್ಲಿ ಮಾತ್ರವೇ ಇಟ್ಕೊಂಡಿದ್ದರೆ ತನ್ನ ಸುತ್ತಮುತ್ತಲಿನ ಜನರಿಗೆ ಸಹಾಯ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈ ವ್ಯಕ್ತಿ ಅದನ್ನು ಬಹಳ ಜವಾಬ್ದಾರಿಯಾಗಿ ಬೇರೆಯವರಿಗೂ ಸಹ ತಿಳಿಸುವ ಹಾಗೆ, ಬೇರೆಯವರಿಗೂ ಸಹ ಕಲಿಸುವ ಹಾಗೆ, ಅದರ ಮೂಲಕ ಬೇರೆಯವರೂ ಸಹ ಸಹಾಯವನ್ನು ಹೊಂದುವ ಹಾಗೆ ಅದು ಸಹಾಯ ಮಾಡ್ತದೆ. ಶಿಕ್ಷಣವು ವ್ಯಕ್ತಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ಕಲಿಸ್ತದೆ. ಅದನ್ನೇ ನಾನು ಈಗ ಹೇಳಿದ್ದು. ಶಿಕ್ಷಣ ಪಡೆದಂಥ ವ್ಯಕ್ತಿ ತನ್ನ ಹಕ್ಕುಗಳ ಜೊತೆಗೆ ತನ್ನ ಕರ್ತವ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಕೇವಲ ತನ್ನ ಲಾಭಕ್ಕಾಗಿ ಮಾತ್ರ ಬದುಕುವುದಿಲ್ಲ, ಅವನು ಸಮಾಜದ ಒಟ್ಟಾರೆ ಹಿತಕ್ಕಾಗಿ ಕೂಡ

ಯೋಚಿಸುತ್ತಾನೆ. ಉದಾಹರಣೆಗೆ ಸ್ವಚ್ಛತೆ ಕಾಪಾಡುವುದು, ಕಾನೂನು ಪಾಲನೆ ಮಾಡುವಂಥದ್ದು, ಇತರರ ಹಕ್ಕುಗಳನ್ನು ಗೌರವಿಸುವಂಥದ್ದು, ಇವೆಲ್ಲವೂ ಶಿಕ್ಷಣದಿಂದ ಬರುವ ಜವಾಬ್ದಾರಿಯ ಅರಿವಾಗಿರ್ತದೆ. ಈ ಜವಾಬ್ದಾರಿ ಸಮಾಜವನ್ನು ಶಾಂತ ಮತ್ತು ಕ್ರಮಬದ್ಧವಾಗಿ ಇರಿಸುವಲ್ಲಿ ಸಹಾಯ ಮಾಡ್ತದೆ. ಸೊ ಹಾಗಾಗಿ ನಾನು ಆ ಶಿಕ್ಷಣವನ್ನು ಪಡೆಯುವಾಗ ನನ್ನ ಕಣ್ಗಳು ತೆರೆದು ನನ್ನ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಅದು ತೋರಿಸಿಕೊಡುವಂಥದ್ದಾಗಿರ್ತದೆ. ಶಿಕ್ಷಣವು ವ್ಯಕ್ತಿಯ ಮನೋಭಾವವನ್ನು ಬದಲಾಯಿಸ್ತದೆ ಕಣ್ರಿ. ಅಜ್ಞಾನದಿಂದ ಹಲವಾರು ಸಾಮಾಜಿಕ ಸಮಸ್ಯೆಗಳು ಹುಟ್ಟುತ್ತವೆ. ಅದು ಜಾತಿ ಭೇದವಾಗಿರ್ಬೋದು, ಲಿಂಗ ಅಸಮಾನತೆ ಇರಬಹುದು, ಮೂಢನಂಬಿಕೆಗಳಿರ್ಬೋದು, ಅಥವಾ ಅಸಹಿಷ್ಣುತೆ ಇರಬಹುದು. ಆದರೆ ಶಿಕ್ಷಣ ಪಡೆದಂಥ ವ್ಯಕ್ತಿ ಈ ಸಮಸ್ಯೆಗಳನ್ನು ತಾರ್ಕಿಕವಾಗಿ ನೋಡುತ್ತಾನೆ. ನನಗೆ ಇದೆಲ್ಲ ಮಾತನಾಡುವಾಗ ಅಂಬೇಡ್ಕರ್ ಯಾಕೋ ಜ್ಞಾಪಕ ಆಗ್ತಿದ್ದಾರೆ. ಅವರು ಇಷ್ಟೆಲ್ಲ ಕೆಲಸ ಮಾಡದೆ ಹೋಗಿದರೆ ನಾನು ನಾವುಗಳು ಯಾವ ರೀತಿಯಲ್ಲಿ ಬದುಕ್ತಾ ಇದ್ವಿ? ಮುಂದುವರಿಸೋಣ. ಆ ವ್ಯಕ್ತಿ ಮಾನವೀಯತೆಯ ಆಧಾರದ ಮೇಲೆ ಇತರರನ್ನ ಅರ್ಥ ಮಾಡಿಕೊಳ್ಳಲು ಕಲಿಯುತ್ತಾರೆ. ಅದೇ ಅಲ್ವಾ, ನಾವು ಇನ್ನೊಬ್ಬ ಮನುಷ್ಯನನ್ನ ನನ್ನ ಹಾಗೆ ಒಬ್ಬ ಮಾನವನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲು ಈ ಶಿಕ್ಷಣ ನಮಗೆ ಸಹಾಯ ಮಾಡ್ತದೆ. ಸರಿಯಾದ ರೀತಿಯಾದಂಥ ಶಿಕ್ಷಣ, ಅದರಲ್ಲಿ ವಿವೇಕ ಇರಬೇಕು, ಜ್ಞಾನ ಇರಬೇಕು, ಹೇಗೆ ಬಳಸಬೇಕು ಅನ್ನುವಂಥ ಶಕ್ತಿಯೂ ಸಹ ಇರಬೇಕು. ಇದರಿಂದ ಸಮಾಜದಲ್ಲಿ ನೋಡಿ ಏಕತೆ ಮತ್ತು ಸಹಿಷ್ಣುತೆ ಮತ್ತು ಸಹಕಾರ ಹೆಚ್ಚಾಗ್ತದೆ. ಅಷ್ಟು ಮಾತ್ರನೇ ಅಲ್ಲ, ಈ ಶಿಕ್ಷಣವು ಸೇವಾ ಮನೋಭಾವವನ್ನು ಬೆಳೆಸ್ತದೆ. ಸೇವೆ ಎಂದರೆ ಇತರರ ಅಗತ್ಯತೆಗಳನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವುದು. ಶಾಲೆ, ಕಾಲೇಜು ಮತ್ತು ಜೀವನದ ವಿವಿಧ ಹಂತಗಳಲ್ಲಿ ವ್ಯಕ್ತಿ ಸಹಕಾರ, ತಂಡಭಾವ, ಟೀಮ್ ವರ್ಕ್ ಮತ್ತು ಸಹಾನುಭೂತಿಯನ್ನು ಇದು ಕಲಿಸುವಂಥದ್ದಾಗಿರ್ತದೆ. ಉದಾಹರಣೆಗೆ, ಶಿಕ್ಷಕರು ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಲಿದ್ದಾರೆ. ವೈದ್ಯರು ಜನರ ಆರೋಗ್ಯವನ್ನು ಕಾಪಾಡ್ತಲಿದ್ದಾರೆ. ಇಂಜಿನಿಯರ್ಗಳು ಮೂಲ ಸೌಕರ್ಯಗಳನ್ನು ನಿರ್ಮಿಸಿಕೊಡುತ್ತಿದ್ದಾರೆ. ಇದೆಲ್ಲವೂ ಶಿಕ್ಷಣದ ಫಲವಾಗಿ ಸಾಧ್ಯವಾಗುತ್ತದೆ. ಅಲ್ಲಿಗೆ ಡಾಕ್ಟರ್, ಇಂಜಿನಿಯರ್ ಅಲ್ಲದೆ ಇರೋರು ಬೇರೆಯವರು ಯಾರು ಕೆಲಸ ಮಾಡ್ತಲ್ವಾ? ಇಲ್ಲ, ನನ್ನ ಮೇನ್ ಉದ್ದೇಶ ಶಿಕ್ಷಣವನ್ನು ಪಡೆಯುವಾಗ ಆ ಶಿಕ್ಷಣದ ಮೂಲಕ ಸಮಾಜಕ್ಕೆ ಯಾವ ರೀತಿಯಾದಂಥ ನೆರವಾಗುತ್ತಿದೆ ಅನ್ನುವಂಥದ್ದು ಮಾತ್ರವೇ ಇಲ್ಲಿ ನನ್ನ ತಾತ್ಪರ್ಯ. ಇದಲ್ಲದೆ ಶಿಕ್ಷಣವು ಸಮುದಾಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೇಗೆ? ಸಮುದಾಯ ಎಂದರೆ ಪರಸ್ಪರ ಸಹಾಯ ಮತ್ತು ನಂಬಿಕೆಯ ಮೂಲಕ ನಿರ್ಮಿತವಾಗುವಂತಹ ಒಂದು ಜನರ ಗುಂಪು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಶಿಕ್ಷಣ ಪಡೆದಂಥ ಜನರು ಒಟ್ಟಾಗಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಾರೆ. ಅವರು ಸಂಘಟಿತವಾಗಿ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಮತ್ತು ಅಭಿವೃದ್ಧಿಯತ್ತ ಸಾಗುತ್ತಾರೆ. ಶಿಕ್ಷಣವಿಲ್ಲದ ಸಮಾಜದಲ್ಲಿ ಹೇಗೆ ಗೊಂದಲ ಮತ್ತು ಅಸಮತೋಲನ ಹೆಚ್ಚಾಗಬಹುದು? ಆದರೆ ಶಿಕ್ಷಣ ಪಡೆದ ಸಮಾಜದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ ಹೇಗೆ ಹೆಚ್ಚಾಗುತ್ತದೆ ಎಂಬುದಾಗಿ ಕಾಣಬಹುದು. ಏನು ಗೊತ್ತಾ, ನಾವೀಗ ಬದುಕ್ತಿರುವಂಥ ಲೋಕದಲ್ಲಿ ಜನ ವಿದ್ಯಾವಂತರೇನೋ ಆಗಿದ್ದಾರೆ, ಸರಿ, ಎಷ್ಟೊಂದು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಕಾರ್ಗಳು, ಒಳ್ಳೊಳ್ಳೆ ಗಾಡಿಗಳು ಅಥವಾ ಸಂಬಂಧಗಳೆಲ್ಲ ಚೆನ್ನಾಗಿದೆ. ಆದರೆ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನು ಒಳ್ಳೆಯ ಥರ ನೋಡುವುದು ಎಲ್ಲೋ ಕಡಿಮೆ ಆಗಿದೆಯಾ? ಅನೇಕ ಬಾರಿ ನಾವು ಹಳ್ಳಿಗಳಿಗೆ ಹೋಗುವಾಗ ಅಲ್ಲಿ ಅವರು ತೋರಿಸುವಂತಹ ವಾತ್ಸಲ್ಯ, ಪ್ರೀತಿ, ಆ ಸಹನೆ ನಮಗೆ ನಾವು ಬೆಳೀತಿರುವಂಥ ಸಿಟಿಗಳಲ್ಲಿ ಕಾಣಿಸ್ತಾ ಇಲ್ವಾ? ಆ್ಯಕ್ಚುಯಲಾಗಿ ಈ ಶಿಕ್ಷಣ ನಮ್ಮನ್ನು ಇನ್ನೊಬ್ಬರ ಜೊತೆಗೆ ನಿಲ್ಲುವುದಕ್ಕೆ ಸಹಾಯ ಮಾಡಬೇಕು. ಆದರೆ ಈಗ ನಾವು ಬದುಕ್ತಿರುವಂಥ ಲೋಕದಲ್ಲಿ ಆ ಒಂದು ಘಟನೆಗಳು ನಡೀತಿದೆಯಾ? ನಾವು ನೋಡ್ತಾ ಇದ್ದೇವಾ? ಆದಾಗ್ಯೂ ಸಹ ಯಾಕೆ ಇಷ್ಟೊಂದು ವೈಮನಸ್ಸು, ಎಷ್ಟೊಂದು ಜಗಳ, ಎಷ್ಟೊಂದು ಹೊಟ್ಟೆ ಕಿಚ್ಚು, ಯಾಕೆ ಒಬ್ಬರನ್ನು ತಾಳದೇ ಇರುವಂತಹ ಮನೋಭಾವಗಳು, ಇದೆಲ್ಲವೂ ಸಹ ನಾವು ವಿಶ್ಲೇಷಿಸಿ ನೋಡಬೇಕಾಗಿದೆ. ಒಂದು ಸಮುದಾಯ ನಿರ್ಮಾಣ ಆಗಬೇಕಂದ್ರೆ ಅದರಲ್ಲಿ ಕೇವಲ ನಾನು ಮಾತ್ರನೇ ಇರೋದಕ್ಕೆ ಸಾಧ್ಯವಿಲ್ಲ. ನನ್ನ ಹಾಗೆ ಅನೇಕ ಜನರು, ಅವರು ಯಾವ ಹಿನ್ನೆಲೆಯಾದರೂ ಆಗಿರಬಹುದು, ಮಾನವನಾಗಿದ್ದರೆ ಅವರನ್ನು ಸರಿಯಾದ ರೀತಿಯಲ್ಲಿ ನೋಡುವ ಹಾಗೆ ನಮಗೆ ಶಿಕ್ಷಣ ಸಹಾಯ ಮಾಡಬೇಕಾಗಿದೆ. ಇಷ್ಟು ಮಾತ್ರನೇ ಅಲ್ಲ, ಈ ಶಿಕ್ಷಣ ಏನು ಗೊತ್ತಾ, ಈ ನಾಯಕತ್ವದ ಗುಣಗಳನ್ನು ಸಹ ಬೆಳೆಸುವಂಥದ್ದಾಗಿರ್ತದೆ. ಒಬ್ಬ ಶಿಕ್ಷಣ ಪಡೆದಂಥ ವ್ಯಕ್ತಿ ಇತರ ವ್ಯಕ್ತಿಗಳನ್ನು ಮಾರ್ಗದರ್ಶನ ಮಾಡಲು ಶಕ್ತರಾಗ್ತಾರೆ. ಅವರು ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ, ತರ್ಕ ಮತ್ತು ನ್ಯಾಯವನ್ನು ಬಳಸ್ತಾರೆ. ಇಂತಹ ನಾಯಕರು ಸಮಾಜವನ್ನು ಉತ್ತಮ ದಿಕ್ಕಿನಲ್ಲಿ ಮುನ್ನಡೆಸೋದಕ್ಕೆ ಸಾಧ್ಯ ಆಗ್ತದೆ.

ಸಮುದಾಯ ಅಭಿವೃದ್ಧಿಗೆ ಇದು ಅತ್ಯಂತ ಅಗತ್ಯ. ಶಿಕ್ಷಣವು ಸಹಕಾರ ಮತ್ತು ತಂಡ ಭಾವವನ್ನ ಬೆಳೆಸುತ್ತದೆ. ಶಾಲೆ ಮತ್ತು ಕಾಲೇಜುಗಳಲ್ಲೇ ನೋಡಿ, ವಿದ್ಯಾರ್ಥಿಗಳು ಗುಂಪು ಕಾರ್ಯ ಅಂದ್ರೆ ಈ ಟೀಮ್ ವರ್ಕ್ಗಳು, ಚರ್ಚೆಗಳು ಮತ್ತು ಯೋಜನೆಗಳಲ್ಲಿ ಭಾಗವಹಿಸ್ತಾರೆ. ಇದರಿಂದ ಅವರು ಒಟ್ಟಾಗಿ ಕೆಲಸ ಮಾಡುವಂತ ಮಹತ್ವವನ್ನ ಕಲಿಯುತ್ತಾರೆ. ಈ ಗುಣಗಳು ನಂತರ ಸಮಾಜದಲ್ಲಿ ಸಹಕಾರದ ಮನೋಭಾವವನ್ನ ಹೆಚ್ಚಿಸುವಂತದಾಗಿರ್ತದೆ. ಸಹಕಾರದಿಂದ ಸಮಾಜದಲ್ಲಿ ದೊಡ್ಡ ಸಾಧನೆಗಳು ಸಾಧ್ಯವಾಗ್ತದೆ. ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ, ಈ ಶಿಕ್ಷಣವು ಅಸಮಾನತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶಿಕ್ಷಣ ಪಡೆದಂತ ವ್ಯಕ್ತಿಗೆ ನಾವು ಹಾಕೊಂಡಿದ್ದೀವಲ್ಲ ಚೌಕಟ್ಟುಗಳು, ಏನೇನಾದರೂ ಆಗಿರ್ಬೋದು, ಅದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಅವನು ಇವನು ಆಕೆ ಈಕೆ ಯಾವುದೇ ರೀತಿಯಾದಂತಹ ಒಂದು ಚೌಕಟ್ಟನ್ನ ಆಧರಿಸಿ ತಾರತಮ್ಯ ಮಾಡುವುದನ್ನ ತಪ್ಪಿಸುತ್ತಾರೆ. ಆ ವ್ಯಕ್ತಿ ಎಲ್ಲರನ್ನ ಸಮಾನವಾಗಿ ನೋಡಲು ಕಲಿಯುತ್ತಾರೆ. ಇದು ನಮಗೆ ಆಳವಾದಂತ ಶಿಕ್ಷಣ ಮಾತ್ರವೇ ಕೊಡಲಿಕ್ಕೆ ಸಾಧ್ಯ. ಇದು ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸಿ ಸಮುದಾಯದಲ್ಲಿ ಸಮಾನತೆಯನ್ನ ನಿರ್ಮಿಸುವಂತದ್ದಾಗಿರ್ತದೆ. ಶಿಕ್ಷಣವು ಸಮಸ್ಯೆ ಪರಿಹಾರ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಒಂದು ಸಮುದಾಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನ ಶಿಕ್ಷಣ ಪಡೆದಂತ ಜನರು ತಾರ್ಕಿಕವಾಗಿ ವಿಶ್ಲೇಷಿಸಿ ಪರಿಹಾರಗಳನ್ನ ಕಂಡುಹಿಡಿಯುವಲ್ಲಿ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೀರಿನ ಕೊರತೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣದ ಕೊರತೆಯೇ ಆಗಿರ್ಬೋದು, ಇವುಗಳಿಗೆ ಶಿಕ್ಷಣ ಪಡೆದ ಸಮುದಾಯವು ಯೋಜಿತ ಪರಿಹಾರಗಳನ್ನು ರೂಪಿಸುತ್ತದೆ. ಇದು ಸಮಾಜದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಶಿಕ್ಷಣವು ಸ್ವಚ್ಛತೆ, ಆರೋಗ್ಯ, ಪರಿಸರ ಜಾಗೃತಿ ಇದೆಲ್ಲವನ್ನ ಹೆಚ್ಚಿಸುತ್ತದೆ. ಜನರು ಸ್ವಚ್ಛ ಪರಿಸರದ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಕೇವಲ ಕೆಲಸ ಮಾಡೋದಕ್ಕೆ ಸರ್ಟಿಫಿಕೇಟ್ ಮಾಡಿಕೊಂಡಿದ್ರೆ ಇದ್ಯಾವುದು ಕೆಲಸ ಮಾಡೋದಿಲ್ಲ. ಅಯ್ಯೋ ಪಾಸ್ ಆದರೆ ಸಾಕು, ಒಂದು ಮಾಸ್ಕ್ ಆಡಿದರೆ ಸಾಕು ಅಂದರೆ ಮಾತ್ರನೇ ಈ ಆಲೋಚನೆಗಳು ನಮ್ಮಲ್ಲಿ ಬರೋದಿಲ್ಲ. ಆಳವಾದಂಥ ಶಿಕ್ಷಣ ಪಡೆದರೆ ಮಾತ್ರವೇ ನಾವು ಜವಾಬ್ದಾರಿಯಾಗಿ ನಾಗರಿಕರಾಗಿ ಬದುಕುವುದಕ್ಕೆ ಸಾಧ್ಯ. ಸೊ ಅಲ್ಲಿಗೆ ಶಿಕ್ಷಣ ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸ್ತದೆ. ಕಣ್ರಿ, ಜವಾಬ್ದಾರಿಯುತ ನಾಗರಿಕರು ಕಾನೂನು ಪಾಲನೆ, ಇತರರಿಗೆ ಗೌರವವನ್ನು ನೀಡುವಂಥದ್ದು, ಸಮಾಜದ ಅಭಿವೃದ್ಧಿಗೆ ಸಹಕಾರವನ್ನು ನೀಡುವಂಥದ್ದು, ಇಂತಹ ನಾಗರಿಕರ ಮೂಲಕವೇ ಒಂದು ದೇಶ ಅಥವಾ ಸಮುದಾಯ ಪ್ರಗತಿಯಾಗಲಿಕ್ಕೆ ಸಾಧ್ಯ. ಹೀಗಾಗಿ ಶಿಕ್ಷಣವು ಸಮಾಜ ಸೇವೆಗೆ ನೇರವಾದಂತಹ ಮಾರ್ಗವಾಗಿದೆ. ಅದು ವ್ಯಕ್ತಿಯಲ್ಲಿ ಜವಾಬ್ದಾರಿಯನ್ನು ಬೆಳೆಸ್ತದೆ, ಸೇವಾ ಮನೋಭಾವವನ್ನು ರೂಪಿಸ್ತದೆ ಮತ್ತು ಸಮುದಾಯ ನಿರ್ಮಾಣಕ್ಕೆ ಶಕ್ತಿ ನೀಡ್ತದೆ. ಶಿಕ್ಷಣ ಪಡೆದಂಥ ಸಮಾಜವೇ ಶಾಂತಿಯುತ, ಅಭಿವೃದ್ಧಿಶೀಲ ಮತ್ತು ಮಾನವೀಯತೆಯಿಂದ ತುಂಬಿದ ಸಮಾಜವಾಗಿರ್ತದೆ. ನಮಸ್ಕಾರ. ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಈಗ ಕನ್ನಡ ಚಿತ್ರಗೀತೆಗಳು.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ಬಸವ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ
1: ತಪ್ಪದೆ ಆಲಿಸಿ ವಚನಾಮೃತ
0: ಮನೆ ಮಾತಾಗಿದೆ ವಚನಾಮೃತ
2: ಅಕ್ಕ ಕೇಳುವ
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ, ನಂತರ 2:30 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆ

0: ಇಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
1: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಸ್ಥಾನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211705 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ.

0: ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಗಿಲ್ಕಿ ಚಿತ್ರದ ಗೀತೆ. ಗೀತೆಗೆ ಧ್ವನಿ ನೀಡಿದ್ದಾರೆ ಮಾಧುರಿ ಶೇಷಾದ್ರಿ.

ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 meters ಅಥವಾ 765 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 2:59:28 ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರ.

0: ಕೇಳುಗರೆ, ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ. FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ
1: ತಪ್ಪದೆ ಆಲಿಸಿ. ವಚನಾಮೃತ
0: ಮನೆ ಮಾತಾಗಿದೆ. ವಚನಾಮೃತ
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
5: ಕಾರ್ಯಕ್ರಮದ ಆರಂಭದಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವ ಕೌರವ ಚಿತ್ರದ ಗೀತೆ

0: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
1: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
2: ಕೆಎಸ್ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಚಂದ್ರ ಚಕೋರಿ ಚಿತ್ರದ ಗೀತೆ

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
3: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
2: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
4: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
5: ನಾನು ಬರಬೇಕಾ?
4: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
5: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
2: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವ.
6: ಯಜಮಾನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ KS ಚಿತ್ರಾ.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಶೃಂಗಾರ ಕಾವ್ಯ ಚಿತ್ರದ ಗೀತೆ

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
0: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
2: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿ

0: ಕಡಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
2: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
3: 9448112323
2: ಅಥವಾ
3: 7353112323.
2: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: 1987 ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಐಸಿಸಿ ಮಹಿಳೆಯರ ವಿಶ್ವಕಪ್ 2026 ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುವ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ನಮ್ಮ ಮುಖ್ಯವಾಹಿನಿಯಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಆಕಾಶವಾಣಿ ಧಾರವಾಡ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: People have been killed and more than 70 workers affected after an ammonia gas leak at a seafood export company in Periyapalayam today. According to preliminary reports, the death toll may rise as rescue and medical operations continue. The National Disaster Response Force, along with specialized chemical, biological and nuclear response teams, launched an immediate rescue operation and worked to contain the leak under strict safety protocols. Chief Minister C. Joseph Vijay ordered a high-level inquiry into the incident and directed a three-member committee to submit a report within 24 hours. The Chief Minister also announced an ex gratia of 2 lakh rupees for the families of each deceased. The International Day of Yoga is being observed throughout the globe today. The main event in India was held in Kolkata's Red Road, led by Prime Minister Narendra Modi, who performed yoga alongside thousands of practitioners at the iconic venue. Speaking on the occasion, Prime Minister Modi emphasized yoga's role in providing pathway from mental wellness to physical wellness.
1: Yoga keval hamare sharirik swasth par hi focus nahi karta. Yog manasik swasth se शारीरिक स्वास्थ्य का मार्ग दिखाता है. इसलिए योग के विषय में युक्त चेष्टस्य कर्मसु कहा गया है. यानी हमें क्या करना चाहिए, क्या नहीं करना चाहिए, इसका बोध, ये बोध हमारे जीवन में शांति का स्रोत तो बनता ही है, इससे विश्व शांति का मार्ग भी खुलता है.
0: The International Day of Yoga is being observed throughout the globe today. President Draupadi Murmu performed yoga at the Garrison Ground in Jabalpur, Madhya Pradesh. Indian women hockey team has lifted the FIH Women's Nations Cup for the second time, defeating host New Zealand 2-0 in the final in Auckland today. Prime Minister Narendra Modi has congratulated the Indian team on their win and praised them for the exceptional performance throughout the tournament. In cricket, India A defeated host Sri Lanka by 66 runs in the summit clash of the Tri-Nation A series in Dambulla. Today, put into bat, India posted 377 runs for the loss of 9 wickets and stipulated 50 overs. In reply, Sri Lanka were bowled out for 311 in 47.1 overs. And with that, we end this news bulletin.
2: Akashavani, Dharavada.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ICC ಮಹಿಳೆಯರ ವಿಶ್ವಕಪ್ 2026 ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ಮುಖ್ಯವಾಹಿನಿಯಲ್ಲಿ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ನಿಲಯದ ಕಾರ್ಯಕ್ರಮಗಳು ಎಂದಿನಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರಿಯುತ್ತವೆ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಈ ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೇನ್. 7:45 ಕನ್ನಡದಲ್ಲಿ ಭಾಷಣ. ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ್ ಗುಡಿಗಾರ್. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ರಾಷ್ಟ್ರೀಯ ನಾಟಕ ವಿಧವಾ ತಾಯಿ. ಮೂಲ ರಚನೆ ಮುನ್ಷಿ ಪ್ರೇಮಚಂದ್ರ. ಬಾನುಲಿ ರೂಪ

0: ನಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ, ನಂತರ ಪಂಡಿತ್ ಬಾಲಚಂದ್ರ ನಾಕೋಡ್ ಅವರ ಗಾಯನ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
4: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
3: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
0: ಕೇಳುಗರೆ, ಕಾರ್ಯಕ್ರಮಗಳ ಪರಿಚಯವನ್ನು ಮುಂದುವರಿಸುತ್ತಾ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಕಲ್ಪನಾ ಹೆಗಡೆ ಅವರಿಂದ ಚಿಂತನ, 6:35 ವಚನಾಮೃತ, ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಶರಣಬಸವ ಚೌಳೇನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ನಾಳೆ 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. 7:15 ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ. ಪರಿಕಲ್ಪನೆ CU ಬೆಳ್ಳಕ್ಕಿ. ಪ್ರಸ್ತುತಿ ಮಾಯಾ ರಾಮನ್. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಸರ್ಫರಾಜ್ ಖಾನ್ ಅವರಿಂದ ಸಾರಂಗಿ ವಾದನ. 9:05 ಕವಿತಾ ಕಲಬುರ್ಗಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜಾಯಿ ಜೂಯಿ, ಡಾಕ್ಟರ್ ಉದಯ್ ಬಾಂಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಸಪ್ಪ ಭಜಂತ್ರಿ ಅವರಿಂದ ಕ್ಲಾರಿಯೋನೇಟ್ ವಾದನ. 12:05 ವನಿತಾ ವಿಹಾರ, ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿರುತ್ತದೆ. 12:35 ಆರೋಗ್ಯ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ DMS ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. 1:20 ಜನಪದ ಸಂಗೀತ ಕಾರ್ಯಕ್ರಮ, ಗದಗ ತಾಲೂಕು ಸೊರಟೂರಿನ ಫಕೀರಪ್ಪ ಹಡಪದ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

ಮೂರು ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೆಸರು ಮತ್ತು ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಎಂಡಿ ಪಾಟೀಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶರಣಬಸವ ಚೋಳೀನ್. 7:45 ಕಥಾ ಕಲರವ. ನಾಳೆಯ ಕಥೆ ವನದೇವತೆ ಮತ್ತು ಕಟ್ಟಿಗೆ ಕಡಿಯುವವ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 SSLC ನಂತರ ಮುಂದೇನು? ವೃತ್ತಿಪರ ಡಿಪ್ಲೊಮಾ ಇಂಜಿನಿಯರಿಂಗ್ ನಾನ್ ಎಂಜಿನಿಯರಿಂಗ್ ಕೋರ್ಸ್ಗಳ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಗಣಪತಿ ಹೆಳವಿ, ಪ್ರೊಫೆಸರ್ ಬನಶಂಕರಮ್ಮ ಲಕ್ಕಣ್ಣವರ್, ಪ್ರೊಫೆಸರ್ ಪರಮೇಶ್ವರ್ ರಾಠೋಡ್, ಪ್ರೊಫೆಸರ್ ಸನ್ಮತಿ ಸುಗಂಧಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಕರುಳಿನ ಕೂಗು. ರಚನೆ ಹನುಮಂತ ಜುಟ್ಟಲ್, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಕೀರ್ತನ ಶಂಕರ್ ಎಲ್ ಭಟ್ ಅವರಿಂದ. ದ್ರೌಪದಿ ಭಕ್ತಿ ಪ್ರಸಂಗ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನ ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನಿನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್

0: ಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ. ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ. ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
5: ಏನಣ್ಣ ತುಂಬಾ ದಿನಗಳ ನಂತರ?
6: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
5: ಅರೆ ಅದೇ 60 ರೂಪಾಯಿ ಅಲ್ವಾ?
6: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
5: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
6: ಮತ್ತೆ ಎರಡನೇದು?
5: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
6: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
5: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್,
2: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
1: ನೋ ಶೇರಿಂಗ್.
0: ಆರ್ಬಿಐ ಹೇಳ್ತಾ ಇದೆ, ಜಾಗರೂಕರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನ್ ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
5: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ.
4: ನಿಂಗೆ ನೆನಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
5: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
4: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನ್ ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
5: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನ?
4: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
7: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ಏಕೆಂದರೆ ನೀರು ಜೀವಜಲ.
6: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರ ವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ.

0: 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ

0: 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ 5ರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
2: ಆಕಾಶವಾಣಿ ಸಮಯ 6:05.
3: ಆಕಾಶವಾಣಿ ಧಾರವಾಡ.

0: ಕೃಷಿ ಶೋಧನೆ ಸಾಧನೆ ತಿಂಗಳ ಕೊನೆಯ ಸೋಮವಾರ ಫೋನ್ ಇನ್ ನೇರ ಕಾರ್ಯಕ್ರಮ. ರೈತರೊಂದಿಗೆ ನೇರ ಸಂವಾದ. ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.
2: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಶರಣಬಸವ ಚೌಳಿನ್.
3: ಆತ್ಮೀಯ ರೈತ ಬಾಂಧವರೇ, ಇವತ್ತು ಕೃಷಿಯೊಳಗೆ ಸಾಕಷ್ಟು ವರಮಾನ ಇದ್ದರೂ ನಮ್ಮ ರೈತರಿಗೆ ತಲುಪ್ತಾ ಇಲ್ಲ, ಅಥವಾ ರೈತರು ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಅದನ್ನು ತಮ್ಮ ಹತ್ತಿರ ತೆಗೆದುಕೊಳ್ಳೋ ಮನಸ್ಸು ಮಾಡ್ತಾ ಇಲ್ಲ. ಆಮೇಲೆ ಕೆಲವೊಮ್ಮೆ ನೈಸರ್ಗಿಕ ವಿಕೋಪಗಳು ಇದೆ, ಅತಿವೃಷ್ಟಿ, ಅನಾವೃಷ್ಟಿ, ಅದು ಸಹಜವೇ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಂತೂ ಜಾಸ್ತಿ ಆಗಿದೆ. ಮಳೆ ಮೇಲೆ ಅವಲಂಬಿತವಾದ ರೈತನ ಬದುಕು ಭಾಳ ದುರ್ಬಲ ಆಗಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ರೈತನಿಗೆ ಒಂದು ಕೃಷಿ ಸಾಕ್ಷರತೆ ಅನ್ನೋದು ಭಾಳ ಮುಖ್ಯ. ಯಾವ ತಾಂತ್ರಿಕತೆಯಿಂದ ನಾನು ಒಂದು ಬೆಳೆಯನ್ನು ಬೆಳೆದರೆ ನನಗೆ ಲಾಭ ಆಗ್ತದೆ, ಆಮೇಲೆ ಮುಂದೆ ಆಗುವಂಥ ತೊಂದರೆಗಳು ಏನು ಬರ್ಬೋದು ಅಂದ್ರೆ ಮೊದಲೇ ನೋಡಿ ಅದಕ್ಕೆ ಬೇಕಾದಂಥ ತಯಾರು ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಆಗೋ ನಷ್ಟ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಲಾಭದ ದೃಷ್ಟಿಯಿಂದ ಎಷ್ಟೋ ಜನ ಇವತ್ತು ಯಶಸ್ವಿ ರೈತರಿದ್ದಾರೆ. ಹಂಗೆ ನಮ್ಮ ಬದುಕಾಗಬೇಕು ಅಂತ ನಾವು ಇದು ಮಾಡಿದಾಗ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತಾರೆ, ಅಂದರೆ ಆರ್ಥಿಕ ಒಂದು ತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯದ. ಈ ಒಂದು ಕೃಷಿ ಆರ್ಥಿಕತೆ ಅದೇನದಲ್ಲ ಅದು ಭಾಳ ಪ್ರಮುಖವಾದಂಥ ವಿಷಯ. ಇವತ್ತು ಆ ವಿಷಯ ಕುರಿತಂತೆ ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದಾಗ ಅರ್ಥಶಾಸ್ತ್ರ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂಥ ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರಿದ್ದಾರೆ. ಹಿರಿಯ ಒಂದು ಪ್ರೊಫೆಸರ್ ಅವರು, ಈಗ ಎಮರಿಟಸ್ ಪ್ರೊಫೆಸರ್ ಆಗಿ ICAR ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದಾಲೋಚನೆ ಹೆಂಗಿರ್ಬೇಕು ನಮ್ಮ ಬದುಕಿನೊಳಗೆ ಅದನ್ನು ನಾವು ತಿಳ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಡಾಕ್ಟರ್ ಶಿವನಗೌಡ ಮುಂದಿನ ಮನೆಯವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ಪ್ರೊಫೆಸರ್ ಶಿವನಗೌಡ ಅವರೇ.
4: ನಮಸ್ಕಾರ ಸರ್.
3: ನಿವೃತ್ತಿ ಆದ ನಂತರ ನೀವು ಮೊದಲೇ ಕಾರ್ಯಕ್ರಮ ಕಾಣುತ್ತೆ ಆಕಾಶವಾಣಿಯಲ್ಲಿ. ನಮ್ಮ ರೈತ ಬಾಂಧವರ ಒಂದು ಬದುಕು ಪ್ರಸ್ತುತ ಸ್ಥಿತಿಯೊಳಗೆ ಹೆಂಗದ, ತಾವು ಹೆಂಗೆ ಕಂಡಿದ್ದೀರಿ, ತಾವು ಹಿರಿಯ ಪ್ರೊಫೆಸರ್ ಹೇಳ್ಬೋದಾ?
4: ಸರ್, ನಾನು ಬೇಸಿಕಲಿ ರೈತರ ಮಗ, ಹಾವೇರಿ ಜಿಲ್ಲೆಯ ಸವಣ ತಾಲೂಕಿನ ಜಿಕ್ಕನಕಟ್ಟೆ ಗ್ರಾಮದ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ತಂದೆಯವರಾಯಿತು, ನಮ್ಮ ಕಾಕಂದಿರಾಯಿತು, ಇದರಲ್ಲಿ ಒಕ್ಕಲತನ ಮಾಡ್ತಾಯಿದ್ರು. ನಾವು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ. ಕಾಲೇಜಿಗೆ ಬಂದ ನಂತರ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc MSc PhD ಮಾಡಿದ ನಂತರ ಮತ್ತು ಸುಮಾರು 35 ವರ್ಷಗಳ ಕಾಲ ಸೇವೆ ಮಾಡಿ ನಿವೃತ್ತಿ ಮಾಡಿದ ನಂತರವೂ ನಾವು ಸಾಕಷ್ಟು ಕೃಷಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಆದರೆ ರೈತರು ಹೊಸ ತಂತ್ರಜ್ಞಾನಗಳನ್ನು ತಿಳುವಳಿಕೆ ತಗೊಂಡು ಅದನ್ನು ಮಾಡಿದರೆ ಕೃಷಿಯಲ್ಲಿ ಒಳ್ಳೆಯ ಆದಾಯ ತೆಗಿಬೋದು ಮತ್ತು ತಮ್ಮ ಆರ್ಥಿಕ ಬದುಕನ್ನು ಜಾಸ್ತಿ ಮಾಡ್ಕೋಬೋದು. ಬಟ್ ಭಾಳ ಜನ ಏನು ಮಾಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಫ್ರೀ ಕೊಡ್ತಾರೆ, ಅವು ಯಾರೋ ಮಾಡಿದ್ದನ್ನು ನೋಡಿ ತಾವು ಮಾಡಕ್ಕೆ ಹೋಗ್ತಾರೆ. ಆದರೆ ಕೃಷಿಯಲ್ಲಿ ಹಂಗಾಗೋದಿಲ್ಲ, ಅದು ತಾವು ಮನದಟ್ಟು ನೋಡಿ ಮಾಡಿ ಕಲ್ಕೋಬೇಕು ಅಥವಾ ಮತ್ತೊಬ್ಬರು ಮಾಡಿದ್ದನ್ನು ನೋಡಬೇಕು, ನೋಡಿ ಅವರ ಅನುಭವಗಳನ್ನು ತಾವು ನೋಡಿಕೊಂಡು ಆಮೇಲೆ ಅದನ್ನು ಬಳಕೆ ಮಾಡಿದರೆ ಅವರಿಗೆ ಅದರ ಸಮಸ್ಯೆ ಕಡಿಮೆ ಆಗ್ತದೆ. ಏನು ಮಾಡ್ತಾರೆ, ಸುಮ್ಮನೆ ಯಾವುದೋ ಬೀಜ ತೊಗೊಂಬರ್ತಾರೆ, ಹಾಕಿಬಿಡ್ತಾರೆ, ಮೊದಲಕ್ಕೆ ಯಾರು ಹಾಕಿದ್ರು, ಹೆಂಗೆ ಹುಟ್ಟಿತ್ತದು, ಈಳು ಹೆಂಗೆ ಬಂತು ಅಂತ ಮಾಡೋದಿಲ್ಲ. ಅದಕ್ಕೆ ನಾವು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಾಕಷ್ಟು ವಿಜ್ಞಾನಿಗಳು ಬೇರೆ ಬೇರೆ ವಿಭಾಗದಿಂದ ಹೊಸ ತಂತ್ರಗಳನ್ನು ಕೊಡ್ತಾ ಇದ್ದಾರೆ. ಆ ತಂತ್ರಜ್ಞಾನಗಳು ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ರೈತರಿಗೆ ಉಪಯೋಗ ಆಗ್ತಾವೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ವಿಶ್ಲೇಷಣೆ ಮಾಡಿ, ಉದಾಹರಣೆಗೆ ಒಂದು ಯಾವುದೋ ಕಂಪನಿಯವರು ಇಂಥ ಬೀಜ ತಗೊಳ್ರಿ, ನೀವು ಇಂಥ ಬೀಜ ಬೆಳಿತೀರಿ, ಅದರಿಂದ ಅದು ನಿಮ್ಮದು ಇಳುವರಿ ಕಡಿಮೆ ಆಗ್ತದೆ, ನಮ್ಮ ಬೀಜ ತಗೊಳ್ರಿ ನೀವು, ಅದು ಜಾಸ್ತಿ ಇಳುವರಿ ಬರ್ತದೆ ಅಂತ ತಿಳ್ಕೊಂಡು ಅಂತಾರೆ. ನಾವು ಬರೀ ಇಳುವರಿ ಒಂದು ನೋಡೋಂಗಿಲ್ಲ, ಅದು ಮುಂದೆ ಜನರಿಗೆ ಊಟ ಮಾಡಲಿಕ್ಕೆ ಆರೋಗ್ಯಕರವಾಗಿರ್ತದೆ ಇಲ್ಲೋ, ಆಮ್ಯಾಗ ಅದನ್ನು ಬೆಳೀಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ, ಎಲ್ಲಿ ಸಿಗ್ತದೆ, ಅದು ಮುಂದೆ ಮಾರಾಟದ ವ್ಯವಸ್ಥೆ ಯಾವ ಥರ ಇದೆ, ಎಲ್ಲ ವಿಶ್ಲೇಷಣೆ ಮಾಡಿ ಅದು ಆರ್ಥಿಕವಾಗಿ ರೈತರಿಗೆ ಯಾವುದೋ ಒಂದು ಬೀಜ ಕೊಡ್ತಾರೆ, ಮಾರ್ಕೆಟ್ನಾಗೆ ಹೋಗಿ ಹೆಚ್ಚು ಸಿಗೋಂಗಿಲ್ಲ. ಅದು ಯಾವುದೋ ಕಂಪ್ನಿಯವರು ನಮ್ಮ ಚಲೋ ತಗೋರಿ, ನಿಮ್ಮ ಚಲೋ ಅಂತ ಹೇಳ್ತಾರೆ, ರೈತ ಪಾಪ ಗೊತ್ತಿರೋಂಗಿಲ್ಲ. ಅದಕ್ಕಾಗಿ ನಾವು ಅದನ್ನು ಹೊಸ ತಂತ್ರಜ್ಞಾನವನ್ನು ಯೂನಿವರ್ಸಿಟಿಯಿಂದ ಅಲ್ಲಿ ರಿಲೀಸ್ ಮಾಡೋಕ್ಕಿಂತ ಮೊದಲೇ ನಾವು ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಅದು ಖರ್ಚು ವೆಚ್ಚ ಎಷ್ಟಾಗ್ತದೆ, ರೈತರಿಗೆ ಎಷ್ಟು ಆದಾಯ ಕೊಡ್ತದೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ತಿಳುವಳಿಕೆ ಕೊಟ್ಟು ಆಮ್ಯಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ.
3: ಪ್ರೊಫೆಸರ್ ಶಿವನಗೌಡ ಮುಂದಿನ ಮನೆಯವರೇ, ನೀವು ಸರಿಯಾದ ಮಾತನ್ನು ಹೇಳಿರಿ. ಮುಖ್ಯವಾಗಿ ತಾವು ತಮ್ಮ ರೈತ ಕುಟುಂಬದಿಂದ ಬಂದವರು ಅಂತ ಹೇಳಿದರೆ, ತಮ್ಮ ತಂದೆಯವ್ರ ಕಾಲದಾಗ ಅಂದರೆ ಭಾಳ ಹಿಂದೆ ನಾವು ಗ್ರೀನ್ ರೆವಲ್ಯೂಷನ್ ಆಗಿಂತ ಮೊದಲು, ಹಸಿರು ಕ್ರಾಂತಿ ಆಗಿಂತ ಮೊದಲು ಕೃಷಿ ಅಂದರೆ ಅದು ಲಾಭದಾಯಕ ಕೃಷಿ ಇದ್ದಿಲ್ಲ, ಅಂದರೆ ಬದುಕಿನ ಒಂದು ಅವಿಭಾಜ್ಯ ಅಂಗಾಗಿತ್ತು, ಕೃಷಿನೇ ಜೀವನ ಆಗಿತ್ತು, ಕೃಷಿಕರೇ ಬಹಳ ಸಂಖ್ಯೆಯಲ್ಲಿದ್ದರು. ಆಮೇಲೆ ಜೊತೆಗೇ ಎತ್ತುಗಳು, ಆಕಳ ಅಂದರೆ ಪ್ರಾಣಿಗಳ ಜೊತೆಗೆ ಒಂದು ಅವಿನಾಭ ಸಂಬಂಧ ಇಟ್ಕೊಂಡು ಎತ್ತುಗಳ ಸಹಾಯದಿಂದಲೇ ಉಳುಮೆ ಮಾಡ್ತಾಯಿದ್ರು. ಅಂದರೆ ಆವಾಗ ಎಲ್ಲೆಡೆ ಸಮೃದ್ಧಿ ಇತ್ತು, ಅಂದರೆ ಮಣ್ಣು ಹಾಳಾಗೋ ಸಾಧ್ಯತೆ ಇಲ್ಲ. ಈಗ ಹಸಿರು ಕ್ರಾಂತಿ ಆದಮೇಲೆ ಒಂದು ಸ್ವಲ್ಪ ಈ ಥರ ಯೂರಿಯಾ ಬಳಕೆ ಜಾಸ್ತಿ ಆಯಿತು, ಆಮೇಲೆ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತೇಳಿ

0: ಅವೇನಾಗಿದೆ ಒಂದು ಸ್ವಲ್ಪ ವ್ಯವಹಾರ ಸರಳಕ್ಕೆ ಶುರು ಮಾಡಿದ್ರು ರೈತರು. ಹೀಗಾಗಿ ಸ್ವಲ್ಪ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೋಬೇಕಾದ ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಆರ್ಥಿಕ ಒಂದು ವ್ಯವಹಾರವನ್ನು ನಿಭಾಯಿಸುವಷ್ಟು ಸಮರ್ಥನ ಅಲ್ಲದ್ರಿಂದ ಮೋಸ ಹೋಗೋ ಸಾಧ್ಯತೆಯೂ ಆಯಿತು. ಅದನ್ನು ಸಾಕಷ್ಟು ಅನುಭವಿಸಿದ್ದಾರೆ. ಈ ಒಂದು ಪರ್ವ ಏನಿದೆಲ್ಲ, ತಮ್ಮ ತಂದೆಯವ್ರ ಕಾಲದಾಗಿನ ಬದುಕು ಹೆಂಗಿತ್ತು?
1: ನಮ್ಮ ತಂದೆಯವ್ರ ಕಾಲಕ್ಕೆ ನಾವು ಚಿಕ್ಕವರಿದ್ದಾಗ ಕೃಷಿಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಅಲ್ಲೇ ಬೆಳೀತಿದ್ರು. ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇದ್ದಿದ್ದೇ ಇಲ್ಲ. ಯಾಕಂದರೆ ಕೊಟ್ಟಿಗೆ ಗೊಬ್ಬರ ದನ ಇರ್ತಿದ್ವು, ಆಮ್ಯಾಗ ಒಕ್ಕಲದಿಂದ ಬಂದಂಥ ಮೇವನ್ನು ದನಕ್ಕೆ ಹಾಕ್ತಿದ್ರು, ದನದಿಂದ ಬಂದ ಸಗಣಿಯನ್ನು ಉಪಯೋಗ ಮಾಡಿಕೊಂಡು ಗೊಬ್ಬರ ತಯಾರು ಮಾಡ್ತಿದ್ರು. ಅದನ್ನು ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಕಿತ್ತು. ಆಮೇಲೆ ಬೀಜನ ಈಗ ಕೊಯ್ಲು ಮಾಡೋ ಹೊತ್ತಿನಾಗ ಒಳ್ಳೊಳ್ಳೆ ತೆನೆಗಳನ್ನು ಆಯ್ದು ಅವನ್ನ ಸರಿಯಾಗಿ ಶೇಖರಣೆ ಮಾಡಿ ಸಂಸ್ಕರಣೆ ಮಾಡ್ತಿದ್ರು, ಮಾಡಿ ಅದೇ ಬೀಜ ಉಪಯೋಗ ಮಾಡ್ತಿದ್ರು. ಹಿಂಗಾಗಿ ಆ ಟೈಮ್ನಲ್ಲಿ ಇನ್ನೂ ಈ ಹೈಬ್ರಿಡ್ ಬೀಜಗಳನ್ನು ಜಾಸ್ತಿ ಮಾರ್ಕೊಂಡು ಬಂದಿದ್ದಿಲ್ಲ, ಮತ್ತು ರೈತರ ಆರ್ಥಿಕ ಪರಿಸ್ಥಿತಿ ತಂದು ಹಾಕುವಷ್ಟಿದ್ದಿಲ್ಲ. ಅದಕ್ಕೆ ಅವಾಗಿನ ಪರಿಸ್ಥಿತಿ ಭಾಳ ಚಲೋ ಇತ್ತು. ಆಮ್ಯಾಗ ಬೇಡಿಕೆಗಳು ಆಮ್ಯಾಗ ಅವರ ಆಶಾ ಆಕಾಂಕ್ಷೆಗಳು ಇಷ್ಟು ಇರಲಿಲ್ಲ. ಅದಕ್ಕಾಗಿ ತಾವು ಬೆಳೆದದ್ದನ್ನು ಇವನ್ನೇ ಮನೆಯಾಗ ಕೆಲಸ ಮಾಡುವ ಆಳುಗಳಿಗೆ ಎಲ್ಲರಿಗೆ ಜೋಳ ಕೊಡ್ತಿದ್ರು. ನಮ್ಮಲ್ಲಿ ಜೋಳ ಬೆಳೆದ ಜೋಳ ಕೊಡ್ತಿದ್ರು, ಸಾವಿ ಬೆಳೆದ ಸಾವಿ ಕೊಡ್ತಿದ್ರು, ಗೋಧಿ ಬೆಳೆದ ಗೋಧಿ ಕೊಡ್ತಿದ್ರು. ಬಟ್ ಇತ್ತೀನ ದಿನಗಳಲ್ಲಿ ಸರ್ಕಾರದಿಂದ ಅಕ್ಕಿ ಕೊಡೋಕೆ ಶುರು ಮಾಡಿದ ಮ್ಯಾಗ ಜನರಲ್ಲಿ ಒಂದು ಟೈಮ್ದಲ್ಲಿ ಸಾವಕ್ಕಿ ನವಣಕ್ಕಿ ಅಂತಂದ್ರೆ ಬಡಬಗ್ರು ತಿನ್ನೋ ಕಾಳ ಅಂತಿದ್ರು. ಈಗ ಅವು ಶ್ರೀಮಂತ ತಿನ್ನೋ
0: ಕಾಳಾಗಿದಾವೆ.
1: ಉದಾಹರಣೆ ನಮ್ಮನೆಯಲ್ಲಿ ನಾವು ಅಮಾಸೆ ಅಥವಾ ಹುಣ್ಣಿಮೆಯಲ್ಲಿ ಯಾವಾಗಾರ ಅಕ್ಕಿ ಅಂದ್ರೆ ಅಮಾಸೆ ದಿವಸ ಸ್ವಲ್ಪ ರೆಡಿ ಮಾಡೋ ಸಲ ತೊಗೊಂಬರ್ತಿದ್ರು. ನಾವು ರೆಗ್ಯುಲರಾಗಿ ಊಟ ಮಾಡೋದು ಅನ್ನ ಉಣ್ತಿದ್ವಿ, ಆಮೇಲೆ ಮನ್ಯಾಗ ಹೈನ ಇರ್ತಿತ್ತು. ಹಿಂಗಾಗಿ ಇವತ್ತು ನಾವು ಇವತ್ತು 66 ವರ್ಷ ನನಗೆ ಇನ್ನೂ ಯಾಕೆ ನಾವು ಆರೋಗ್ಯಕ್ಕೆ ಇದ್ದೇವೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಎಲ್ಲರೂ ಸಂಬಂಧಿಕರು ನಮ್ಮನ್ನು ಒಳ್ಳೆಯ ಆಹಾರ ಕೊಟ್ಟು ಸಾಕಿದ ರೀತಿ ಇದೆ.
0: ಪ್ರೊಫೆಸರ್ ಶಿವನ್ಗೌಡ್ರೆ, ಈಗ ನಮ್ಮ ಅಜ್ಜಿ ಹೇಳ್ತಿದ್ಲ ನೋಡು ಸೆಣಪ ಅಕ್ಕಿ ತಿಂದವ ಹಕ್ಕಿ ಅಂತ, ಆ ಜೋಳ ತಿಂದವ ತೋಳ ಅಂತ ಅಂತ ಹೇಳ್ತಿದ್ದ ಅಂದ್ರೆ ಅವಾಗಿನ ಬದುಕು ಹೆಂಗಿತ್ತು ನೋಡ್ರಿ. ಸಗಣಿಯಿಂದ ಸಾರಿಸಿ ಮನೆಯನ್ನ ಸ್ವಚ್ಛ ಮಾಡ್ತಿದ್ರು, ಆಮೇಲೆ ಕುಳ್ಳು ಮಾಡ್ತಿದ್ರು, ಆಮೇಲೆ ಬೆಳೆಸಿ ತಿಂತಿದ್ವಿ ಹೋಗಿ ನಾವು ಸಣ್ಣವರಿದ್ದಾಗ. ಅಂದ್ರೆ ಇಷ್ಟು ಸಮೃದ್ಧ ರೀ. ಶೇಂಗಾ ಇತ್ತಂದ್ರೆ ಶೇಂಗಾ ಸುಟ್ಕೊಂಡು ಹೊಲದಾಗ ಶೇಂಗಾ ತಿಂತಿದ್ವಿ ಅಂದ್ರೆ ಅದು ಸಂಭ್ರಮ, ಒಂದು ಹೊಲದ ಜೊತೆಗಿರುವಂಥದ್ದು. ಆಮೇಲೆ ಕೃಷಿ ಬದುಕೇನಿತ್ತಲ್ಲ ಸಂಭ್ರಮವಾಗಿತ್ತು. ಈಗೇನಾಗಿದೆ ಅದು ವ್ಯವಹಾರ ಆದಾಗ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಹಸಿರು ಕ್ರಾಂತಿ ಅದು ತಪ್ಪೇನಲ್ಲ, ಯಾಕಂದ್ರೆ ಅವತ್ತು ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಆಗಬೇಕು.
1: ನಮ್ಮ ಮಾಡಿದ್ದಕ್ಕೆ ನಮ್ಮ ದೇಶಕ್ಕೆ
0: ಒಳ್ಳೇದಾಯ್ತು.
1: ನಮ್ಮದು ಆಹಾರ ಪದ್ಧತಿ ನಾವು
0: ಅದು ಅದೆಲ್ಲ ಖರೆ. ಆದರೆ ಕೆಲವೊಂದಿಷ್ಟು ಈಗ ಗ್ಲೋಬಲೈಸೇಷನ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಅದರದ್ದು ಒಂದು ತೊಂದರೆ ಆಗ್ತಾ ಇದೆ. ರೈತ ಬಾಂಧವರಿಗೆ ಒಂದು ಭೂಮಿಯ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಸಾಕಷ್ಟು ಸಮಗ್ರ ಕೃಷಿ ಇರ್ತಿತ್ತು, ಆಮೇಲೆ ಅಂತರ್ ಬೆಳೆ ಎಲ್ಲ ಬೆಳೀತಿದ್ರು, ಅಕ್ಕಡಿ ಕಾಳೆಲ್ಲ ಬೆಳೀತಿದ್ರು. ಈಗೇನಾಗಿದೆ ಏಕ ಬೆಳೆ ಪದ್ಧತಿ, ವಾಣಿಜ್ಯ ಬೆಳೆ ಪದ್ಧತಿ ಆಗಿದ್ದರಿಂದ ಆದರೂ ಕೂಡ ಅದು ರೈತರಿಗೆ ತಲುಪ್ತಾ ಇಲ್ಲ. ಈಗ ಆರ್ಥಿಕವಾಗಿ ರೈತರಿಗೆ ಒಂದು ಮಾಹಿತಿ ಬೇಕು ಅಂತಂದ್ರೆ, ತಾವು ಒಬ್ಬ ಕೃಷಿ ಆರ್ಥಿಕ ತಜ್ಞರಿದ್ದೀರಿ, ಯಾಕೆ ನಮ್ಮ ರೈತ ಈ ಒಂದು ಆರ್ಥಿಕ ಒಂದು ಮುಂದಾಲೋಚನೆ ಆಗಿರ್ಬೋದು, ಹೇಗೆ ಒಂದು ವರಮಾನವನ್ನು ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ಭಾಳ ಜನ ರೈತರು ಯಾಕೆ ಸೋಲ್ತಾ ಇದ್ದಾರೆ, ಇದ್ರ ಬಗ್ಗೆ ತಾವು ಕಂಡುಕೊಂಡಂಥ ಅವಲೋಕನ ಏನು?
1: ಸರ್, ನಾನು ಈಗ ನೋಡ್ತಾ ಇರೋದಂತಂದರೆ ರೈತ ಈಗ ಒಂದು ಯಾವುದಾದ್ರೂ ಒಂದು ಕುಟುಂಬ ಅಂದರೆ ಈಗ ನೌಕರಿ ಮಾಡೋರಿರಲಿ ಒಕ್ಕಲತನ ಮಾಡೋರಿರಲಿ, ನಾವು ಮುಂದಿನ ದಿನಗಳಲ್ಲಿ ಉದಾಹರಣೆಗೆ ಈಗ ಬೇಸಿಗೆ ಕಾಲ ಇದೆ, ಮುಂಗಾರಿ ಮಳೆಗಳು ಶುರುವಾಗ್ತಾವೆ, ಮುಂಗಾರಿ ಬಿತ್ತನೆ ಮಾಡಬೇಕಾದ್ರೆ ನಾವು ಹೊಲ ಹೊಡೆದು ಬಿತ್ತಾಗಿ ಹೋಗೋ ದಿವಸ ಮಾರ್ಕೆಟ್ನಾಗ ಹೋಗಿ ಬೀಜ ತರೋಕ್ಕೆ ಹೋದ್ರೆ ಭಾಳ ಜನ ಮಾಡೋದು ಇದೆ. ಆದ್ರೆ ನಾವು ನಮ್ಗೆ ಗೊತ್ತಿರ್ತದೆ ಮಳೆ ಆಗ್ತದೆ, ನಾವು ಮುಂಗಾರಿ ಬೆಳೆ ಬಿತ್ತಬೇಕಂತ ಗೊತ್ತಿರ್ತದೆ. ಅದಕ್ಕೆ ಮುಂಜಾಗ್ರತವಾಗಿ ನಾವು ಬೀಜ ಎಷ್ಟು ಬೇಕು, ಯಾವ ಬೀಜ ಬೇಕು, ಎಷ್ಟು ಬೇಕು, ಎಷ್ಟು ಎಕರೆ ಹಾಕ್ತೇವೆ, ನಾವು ಎಲ್ಲ ಮಾಹಿತಿಯನ್ನು ನಾವು ಯೋಚನೆ ಮಾಡಿಕೊಂಡು ತೊಗೊಂಬಂದು ಇಟ್ಕೊಂಡು ಬಿತ್ತನೆ ಟೈಮ್ದಲ್ಲಿ ನಾವು ಉಪಯೋಗ ಮಾಡಿದರೆ ರೈತರಿಗೆ ಒಳ್ಳೆಯ ಬೀಜ ಸಿಗ್ತಾವೆ, ಕಡಿಮೆ ಬೆಲೆಯಲ್ಲಿ ಸಿಗ್ತಾವೆ. ಆಮೇಲೆ ಎಮರ್ಜೆನ್ಸಿ ಆಗಿ ಹೋಗಿ ನಮ್ಗೆ ಕೊಡೋ ಅಂದ ಕೂಡಲನ್ನ ಇದನ್ನು ಕೊಟ್ಬಿಡ್ತಾರೆ ಅವ್ರು, ನಮ್ಗೆ ಬೇಕಾಗಿ ಸಿಗಂಗಿಲ್ಲ. ಮುಂದೆ ಬೀಜಗಳನ್ನು ತಂದ ನಂತರ ಭೂಮಿಯನ್ನು ಸುಮ್ಮನೆ ಅವಸರ ಬವಸರ ಮಾಡಿ ಮಾಡೋದಕ್ಕಿಂತನೂ ಬೇಸಿಗೆಯಲ್ಲಿ ಅದನ್ನು ಸರಿಯಾಗಿ ಉಳುಮೆ ಮಾಡಿ ಮುಂದೆ ಸರಿಯಾಗಿ ಅದನ್ನು ಕಳೆ ಇಲ್ಲದಂಗೆ ಮಾಡಿ ಬಿತ್ತನೆ ಮಾಡಿದರೆ ಒಳ್ಳೆಯ ಬೀಜಗಳು ಸಿಗ್ತಾವೆ. ಆದರೆ ನಾವು ಯಾವುದನ್ನು ಸರಿಯಾಗಿ ಯೋಚನೆ ಮಾಡದೆ ಅವಸರದಲ್ಲಿ ಮಾಡೋಕ್ಕೆ ಹೋದರೆ ಅದನ್ನು ಪ್ರಯೋಗವನ್ನು ವ್ಯಾಪಾರಿಸ್ತಕ್ಕಂಥ ಹೊರತು ರೈತರೇ ಆಗೋದಿಲ್ಲ. ಮುಂದೆ ಕಷ್ಟಪಟ್ಟು 3 ಅಥವಾ 4 ತಿಂಗಳ ಬೆಳೆ ಬೆಳೀತಾರೆ, ಬೆಳೆ ಬೆಳೆದ ನಂತರ ಮಾರಾಟ ಏನು ಕಷ್ಟಪಟ್ಟು ಬೆಳೀಲಿಕ್ಕೆ ಏನು ಪರಿಶ್ರಮ ಪಡ್ತಾರಲ್ಲ ಆ ಪರಿಶ್ರಮವನ್ನು ರೈತರು ಮಾರಾಟ ಮಾಡುವಾಗ ಉಪಯೋಗ ಮಾಡೋಂಗಿಲ್ಲ. ಏನು ಮಾಡ್ತಾರೆ, ಯಾರೋ ಒಬ್ಬರು ಬರ್ತಾರೆ ಬಂದು ನನಗೆ ಎಷ್ಟು ಕೊಡೋಕೆ ಅಂತ ಕೇಳಿದ್ಬಿಟ್ಲನ್ನ ಮಾರ್ಕೆಟ್ದಲ್ಲಿ ಈಗ ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತದೆ. ಒಂದು ಟೈಮ್ದಲ್ಲಿ ನಮ್ಗೆ ಏನು ಸಿಗ್ತಿದ್ದಿಲ್ಲ. ನಿಮ್ಮ ಮೊಬೈಲ್ ತೆಗೆದ್ರೆ ಅಥವಾ ಫೋನ್ ಮಾಡಿದರೆ ಯಾವ ಮಾರ್ಕೆಟ್ದಲ್ಲಿ ಯಾವ ಬೆಳೆಗೆ ಎಷ್ಟು ಬೆಲೆ ಇದೆ ಅಂತ ಹೇಳ್ತದೆ. ಅದನ್ನು ಅವಸರ ಮಾಡಿ ಏನ್ಮಾಡ್ತಾರೆ, ಹಳ್ಳಿಗೆ ಬಂದವ್ರಿಗೆ ಅಥವಾ ಯಾರಿಗೋ ಪರಿಚಯ ಕೊಡೋಕೆ ಹೋಗ್ತಾರೆ, ಆಮ್ಯಾಗ ಅವರು ಅದನ್ನು ಸುಲಿಗೆ ಮಾಡಿ ರೈತರಿಗೆ ಒಳ್ಳೆಯ ಬೆಲೆ ಕೊಡ್ದಂಗೆ ತೊಂದರೆ ಆಗ್ತದೆ. ಅದಕ್ಕೆ ರೈತರು

0: ಅಗತ್ಯ ಆಗ್ಬೇಕ್ರಿ. ನಾವು ಏನೋ ಕಷ್ಟಪಡೋ ನಮ್ಮ ಸ್ವಂತ ರೊಕ್ಕದಿಂದ ಮಾಡ್ತಾ ಇದ್ದೀವಿ, ನಾವು ಯಾವುದೇ ಸಾಲ ತರಲಿ ಬೇಕಾದ ಮಾಡಲಿ, ಆದ್ರೆ ನಮ್ಮ ಸ್ವಂತ ಹಣ ಅದು, ಅದನ್ನು ನಾವು ಖರ್ಚು ಮಾಡೋ ಹೊತ್ನಾಗ ವ್ಯಯ ಮಾಡೋ ಹೊತ್ನಾಗ ವಿಚಾರ ಮಾಡಿ ಯಾವ ಬೆಳಿಗ್ಗೆ ಎಷ್ಟು ಹಾಕಬೇಕು. ಆಮೇಲೆ ಸುಮ್ಮನೆ ಗೊಬ್ಬರ ಉಗ್ಗಿಬಿಟ್ರೆ ಈಗ ನೋಡ್ತೇವೆ ನಾವು ಬೆಳೆ ಐತೆ ಅಂದ ಕೂಡಲೇ ಯೂರಿಯಾ ಗೊಬ್ಬರ ಉಗ್ಗಾಕಿ ಬಿಡ್ತಾರೆ, ಹಂಗೆ ಯಾಕೆ ಉಗ್ಗಬೇಕು ಎಷ್ಟು ಉಕ್ಕಬೇಕು ಅನ್ನೋದು ಕೇಳೋದಿಲ್ಲ. ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ವಿಜ್ಞಾನಗಳಿದ್ದಾರೆ, ಮತ್ತು ಹಳ್ಳಿ ಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಅವ್ರನ್ನ ಇಂಥ ಬೆಳೆನ ಹಾಕಬೇಕಾಗಿದೆ, ಆಮೇಲೆ ಯಾವ ಒಳ್ಳೆ ಬೀಜದ ಎಷ್ಟು ನಾವು ಗೊಬ್ಬರ ಹಾಕಬೇಕು ಯಾವ ಟೈಮ್ದಲ್ಲಿ ಹಾಕಬೇಕು ಅನ್ನೋದು ಮಾಹಿತಿ ತೊಗೊಂಡು ಹಾಕಿದ್ರೆ ರೈತರಿಗೆ, ಯಾಕೆ ತಂತ್ರಜ್ಞಾನ ಸಾಕಷ್ಟು ಸಿಗ್ತದೆ, ಆದ್ರೆ ಯಾರೋ ಒಬ್ರು ಹೇಳ್ತಾರೆ ಅಂತ ಹಾಕೋದಕ್ಕಿಂತ ವಿಜ್ಞಾನಗಳ ಕೊಡೆ ಮಾಡಿದ್ರೆ ರೈತರಿಗೆ ಖರ್ಚು ಕಡಿಮೆ ಆಗ್ತದೆ, ಒಳ್ಳೆ ಬೆಳೆ ಬರ್ತದೆ, ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಡಾಕ್ಟರ್ ಶಿವನಗೌಡ ಮುದ್ದಿನಮನೆಯವರು ತುಂಬಾ ಸೂಕ್ತವಾದ ಮಾತನ್ನು ಹೇಳ್ತಾ ಇದ್ದೀರಿ. ಇವತ್ತು ನಮಗೆ ರೈತರು ಕೃಷಿ ಸಾಕ್ಷರ ಆಗಬೇಕಾಗಿದೆ. ಯಾವಾಗಲೂ ಸಕ್ಸಸ್ ಇಸ್ ಪ್ಲಾನ್ ಡಿವೆಂಟ್ ಅಂತೀವಿ, ಅಂದ್ರೆ ಯಶಸ್ಸು ಅನ್ನೋದು ನಾವು ಪೂರ್ವ ನಿರ್ಧಾರಿತ, ಅದು ಒಮ್ಮೆ ನಮಗೆ ಯಶಸ್ಸು ಬರ್ತಂತಿಲ್ಲ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ನಾವು ಮೊದಲೇ ಲೆಕ್ಕ ಹಾಕಿರ್ಬೇಕು. ಅದಕ್ಕೆ ಮುಂದಿನ ದಿನಗಳನ್ನು ನಾವು ಈಗಲೇ ನಾವು ಕಾಣಬೇಕು. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗಲೇ ಅಂದ್ಕೊಂಡ್ರೆ, ನೀವು ಹೇಳಿದ್ರಿ ಬಿತ್ತೋ ದಿವಸ ಹೋಗಿ ಬೀಜ ತರ ಬದಲು

0: ಮದಿನ ಮನೆಯವರು ತುಂಬಾ ಸೂಕ್ತವಾದ ಮಾತನ್ನು ಹೇಳ್ತಾ ಇದ್ದೀರಿ. ಇವತ್ತು ನಮಗೆ ರೈತರು ಕೃಷಿ ಸಕ್ಸಸ್ ಆಗಬೇಕಾಗಿದೆ. ಯಾವಾಗಲೂ ಸಕ್ಸಸ್ ಇಸ್ ಪ್ಲಾನ್ಡ್ ಇವೆಂಟ್ ಅಂತೀವಿ, ಅಂದರೆ ಯಶಸ್ಸು ಅನ್ನೋದು ನಾವು ಪೂರ್ವ ನಿರ್ಧಾರಿತ, ಅದು ಒಮ್ಮೆ ನಮಗೆ ಯಶಸ್ಸು ಬರ್ತಂತಿಲ್ಲ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನಾವು ಮೊದಲೇ ಲೆಕ್ಕ ಹಾಕಿರ್ಬೇಕು. ಅದಕ್ಕೆ ಮುಂದಿನ ದಿನಗಳನ್ನು ನಾವು ಈಗಲೇ ನಾವು ಕಾಣಬೇಕು. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗಲೇ ಅಂದ್ಕೊಂಡ್ರೆ, ನೀವು ಹೇಳಿದ್ರಿ ಬಿತ್ತೋ ದಿವಸ ಹೋಗಿ ಬೀಜ ಥರ ಬದಲಿ ಮೊದಲೇ ತಂದಿಟ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನು ಮಾಡ್ತಾರ್ರಿ, ಗೊಬ್ಬರ ಹಾಕೋದಾಗಲಿ ಅದನ್ನು ಸಮ ಪ್ರಮಾಣದಲ್ಲಿ ಹಾಕೋದಿಲ್ಲ, ಅಂದರೆ ಶಿಫಾರಸು ಪ್ರಕಾರ ಹಾಕಿದರೆ ಅದು ಲಾಭ, ಇಲ್ಲಾಂದರೆ ಲುಕ್ಷಾನಿ. ಅಂದರೆ ಎರಡು ಥರ, ಆರ್ಥಿಕವಾಗಿ ಲುಕ್ಷಾನಿ, ಆಮೇಲೆ ಭೂಮಿ ತಾಯಿಗೂ ತೊಂದರೆನೆ, ಆಮೇಲೆ ಕಸ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ, ಆಮೇಲೆ ಎಡೆಕುಂಟು ಹೊಡೆಯಕ್ಕೆ ಬೇಸರ ಮಾಡ್ಕೋತಾರೆ, ಆಮೇಲೆ ಕಸ ಹಂಗೆ ಬೆಳೆದು ನಿಂತು ಬಿಡ್ತದೆ, ಆಮೇಲೆ ಕಸದ ಜೊತೆಗೆ ಪೀಕ್ ಬರ್ಬೇಕಂದ್ರೆ ಹೆಂಗ್ರಿ ಎಷ್ಟೋ. ನಾವು ಇವತ್ತು ಹೆಸರು ಹೊಲ ನೋಡಿದೀವಿ ನಾವು ಬರ್ಬೇಕಾರ, ನಮ್ಮ ಈ ಗದಗ ರೋಡ್ ಗುಂಟ ಹೋದ್ರೆ ಅಲ್ಲಿ ಕಸ ಹಂಗ ಅದ, ಅದ್ರ ಜೊತೆಗೆ ಹೆಸರು ಅದ. ಯಾಕೆ ಕಸ ಆಳು ಭಾಳ ದುಬಾರಿ, ಯಾರು ಮಾಡ್ಬೇಕು ಅಂದ್ರೆ ಈ ಆಲಸ್ಯನ ನಾವು ಕೊಡೆ ನಿಲ್ಬೇಕು. ನಾವು ಬೆಳಿಬೇಕು ಅಂತಂದ್ರೆ ಹಂಗೆ ಹೆಂಗ್ ಬರುತ್ತೆ ಅದು, ಅದಕ್ಕೆ ನಾವು ಅದನ್ನ ಭಾಳ ವಿಚಾರ ಮಾಡ್ಬೇಕು. ಅದಕ್ಕೆ ಈ ಒಂದು ಕಸ ನಿರ್ವಹಣೆ ಮಾಡೋದಾಗ್ಲಿ, ಗೊಬ್ಬರ, ಆಮೇಲೆ ಈ ಕೀಟ ನಿರ್ವಹಣೆ ಮಾಡೋದಾಗ್ಲಿ, ಸಮಗ್ರವಾಗಿ ಸಾಕಷ್ಟು ನಮಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ ತೆಗೆದುಕೊಳ್ಳೋದು ಭಾಳ ಮುಖ್ಯ ಅದ. ಈಗ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಶಿವನ್ಗೌಡ್ರಿ, ಗ್ರಾಮೀಣ ಭಾಗದೊಳಗೆ ಇವತ್ತು ಎಷ್ಟೋ ಜನ ಕೃಷಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅಂದರೆ ಅದು ಫುಲ್ ಟೈಮ್ ಮಾಡ್ಬೇಕು. ಅದು ಕೃಷಿ ಅನ್ನೋದೇನಿದೆಲ್ಲ, ಇವತ್ತು ನಾಳೆ ನಮ್ಮ ಹೊಲಕ್ಕೆ ಹೋದ್ ನೋಡಿದ್ರೆ ಏನನ್ನೋದು ಗೊತ್ತಾಗ್ತದೆ, ಹೊಲಕ್ಕೆ ಹೋಗೋದಿಲ್ಲ ಅಂತ ಮುಂದೆ ಹೆಂಗೆ. ಇವತ್ತು ಕೃಷಿಕರ ಬದುಕು ಚಲೋ ಆಗಬೇಕು ಅಂದ್ರೆ ಆ ಭೂಮಿಯ ಜೊತೆಗೆ ನಾವು ಇರ್ಬೇಕಲ್ರಿ.
1: ಹೌದೌದು, ಭೂಮಿಯನ್ನ ಪದ್ಧತಿ ಪ್ರಕಾರ ಟೈಮ್ ಸರಿಯಾಗಿ ಅದನ್ನ ಉಳ್ಮೆ ಮಾಡ್ಬೇಕು. ಅದನ್ನ ಉಳ್ಮೆ ಮಾಡಿ ಹೋಗ್ತೀವಿ, ನೀವು ಹೇಳಿದ್ರಲ್ಲಿ ಹೆಸರು ಬೆಳೆ ಇದೆ ಸಾಕು ಕಸ ಇದೆ ಅಂತ ತಿಳ್ಕೊಂಡು ಬಿತ್ತನೆಗಿಂತ ಮೊದಲು ಭೂಮಿಯನ್ನ ಸರಿಯಾದ ರೀತಿಯಲ್ಲಿ ಹಸನ್ ಮಾಡಿ ಅದನ್ನ ಒಂದ್ಸಲ ಎರಡು ಸಲ ಎಳಿಸಿ ಆನಂತರ ಬಿತ್ತಿದ್ರೆ ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಹುಲ್ಲಿನ ಬೀಜಗಳಿದ್ದಾವೆ ಮೊದಲ ಹುಟ್ಟವು ಸತ್ತು ಬಿಟ್ಟಿರ್ತಾವೆ, ಆಮೇಲೆ ಬಿತ್ತಿದಾಗ ಚಲೋ ಆಗ್ತದೆ. ಒಂದು ಎರಡನೇದ್ದು ಯೋಗ್ಯವಾದ ಪ್ರಮಾಣದಲ್ಲಿ ಬೀಜವನ್ನು ಮತ್ತು ಗೊಬ್ಬರವನ್ನು ಹಾಕಬೇಕು. ಈಗ ಮೊದಲಕ್ಕೆ ಏನು ಮಾಡ್ತಿದ್ರು, ಒಂದು ಟೈಮ್ದಲ್ಲಿ ಎಲ್ಲ ಗೊಬ್ಬರ ಬಿತ್ತೋ ಹಾಕಿಬಿಡ್ತಿದ್ರು. ಇದನ್ನು ಹೇಳ್ತಾರೆ ಮೂರು ಹಂತದ ಮೂವತ್ತೊಂದು ನಾಲ್ಕು ಹಂತದಲ್ಲಿ, ಅದು ಬಿತ್ತು ಹೊತ್ತಿನಾಗ ಎಷ್ಟು ಹಾಕಬೇಕು, ಆಮ್ಯಾಗ ಒಂದು ತಿಂಗಳಾದ್ಮ್ಯಾಗ ಎಷ್ಟು ಹಾಕಬೇಕು, ಅದು ಹೂ ಬಿಡುವ ಹೊತ್ತಿನಾಗ ಎಷ್ಟು ಹಾಕಬೇಕು, ಅಭಿವೃದ್ಧಿ ಸಮೃದ್ಧವಾಗಿ ಬೆಳೆಯುವ ಹೊತ್ತಿನಾಗ ಯಾವ ಥರ ಹಾಕಬೇಕು ಅನ್ನೋದನ್ನು ಒಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರ ಹಾಕಿದರೆ ಬೆಳೆ ಹೆಂಗೆ ಬೆಳೀತದೆ ಆ ಥರ ಗೊಬ್ಬರ ಹಾಕಿದರೆ ಅದು ಉತ್ಪನ್ನ ಮಾಡಲಿಕ್ಕೆ ಜಾಸ್ತಿ ಆಗ್ತದೆ. ಮುಂದೆ ಮಾರಾಟ ಮಾಡೋ ಹೊತ್ತಿನಾಗಿ ಉದಾಹರಣೆಗಾಗಿ ಸಾಕಷ್ಟು ಎ ಪಿ ಎಂ ಸಿಗಳು ಬಂದಿದಾವು, ಹಳ್ಳಿಯಲ್ಲಿ ವ್ಯಾಪಾರಸ್ಥರು ಬಂದು ಹೋಗ್ತಾರೆ. ಇತ್ತಿತ್ತಲಾಗಿ ನಬಾರ್ಡ್ ಸರ್ಕಾರದಿಂದ ಎಫ್ ಪಿ ಓಸ್ ಅಂತಿದ್ದಾರೆ, ರೈತರ ಉತ್ಪಾದನಾ ಸಂಘಟನೆಗಳನ್ನು ತಿಳ್ಕೊಂಡು, ಅವರು 200-300 ಮಂದಿ ರೈತರು, ಕೆಲವು ಬೆಳೆಗಳನ್ನು ಕೂಡಿದವರು 4 ಅಥವಾ 5 ಹಳ್ಳಿ ಮಂದಿ ಕೂಡಿ ಅಷ್ಟು ಕೂಡ ಒಂದು ಸಂಘ ಮಾಡಿಕೊಂಡು ಎಲ್ಲ ಬೆಳೆಗಳೀಗ ಒಬ್ಬ ರೈತ ತನ್ನ ಉತ್ಪನ್ನ ತೊಗೊಂಡು ಮಾರಾಕ ನಂತರ ಯಾರು ಬೇಕಾದರೂ ಅದನ್ನು ಒಳ್ಳೆ ಬೆಲೆ ಕೊಡೋಂಗಿಲ್ಲ, ಆಮೇಲೆ ಅವ್ರನ್ನ ಹೆದರಿಸಿ ಬೆದರಿಸಿ ನಿಮಗೆ ಮಾರ್ಕೆಟ್ನ ಒಳ್ಳೆ ಬೆಲೆ ಸಿಗೋಂಗಿಲ್ಲ, ಅದಕ್ಕೆ ನೀವು ನನಗೆ ಕೊಡಲೇಬೇಕು ಅಂತ ಅನ್ನೋ ಲೆವೆಲ್ಗೆ ಇರ್ತದೆ. ಬಟ್ ಎಲ್ಲ ರೈತರು ಸೇರಿಕೊಂಡು ತಾವು ಬೆಳೆದ ಬೆಳೆಗಳನ್ನು ಯಾವ ಬೆಲೆ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಮಾಡಿ ತಾವು ಗೊಬ್ಬರ ತರೋ ಹೊತ್ತಿನಾಗ ಗೊಬ್ಬರ ತರೋದಕ್ಕಿಂತ ಒಂದು ಟ್ರಕ್ ಲೋಡ್ ತರೋದು ಭಾಳ ಕಡಿಮೆ, ನೇರವಾಗಿ ಅವರು ಫ್ಯಾಕ್ಟ್ರಿಗೆ ಅಪ್ರೋಚ್ ಮಾಡಿಕೊಂಡು ಆ ಕಂಪನಿ ವತಿಯಿಂದ ಮಾಡಿದರೆ ಕಡಿಮೆ ದರದಲ್ಲಿ ಗೊಬ್ಬರ ಸಿಗ್ತದೆ, ಬೀಜ ಸಿಗ್ತದೆ. ಆನಂತರ ತಾವೆಲ್ಲ ತಮ್ಮ ಸಮಯವನ್ನು ಕಳ್ಕೊಂಡು ಬರೀ ಮಾರ್ಕೆಟ್ಗೆ ಹೋಗೋ ತರೋದು ಸಮಯ ಉಳಿತದೆ. ಆಮ್ಯಾಗ ಮಾನವಾಗ ಸದ ಅದೇ ಥರ ಕೆಲವೊಂದು ಕಂಪ್ನಿಗಳಿಗೆ ಅಥವಾ ಫ್ಯಾಕ್ಟ್ರಿಗಳಿಗೆ ನೇರವಾಗಿ ತಾವು ಮಾಡೋಕೆ ಹೋದರೆ ಈ ಮಧ್ಯವರ್ತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತಾವು ನೇರವಾಗಿ ಅವ್ರ ಕೂಡ ಮಾತಾಡಿದರೆ ಒಳ್ಳೆ ಬೆಲೆ ಸಿಗ್ತದೆ. ಅದಕ್ಕಾಗಿ ಇದರಿಂದ ರೈತರು ತನ್ನ ಪರಿಕರಗಳನ್ನು ಕಡಿಮೆ ಬೆಲೆಯಲ್ಲಿ ತಗೊಳ್ಳೋಕೆ ತಮ್ಮ ಉತ್ಪನ್ನ ಖರ್ಚು ಕಡಿಮೆ ಆಗ್ತದೆ, ಮತ್ತು ನೇರವಾಗಿ ಫ್ಯಾಕ್ಟ್ರಿಗೆ ಅಥವಾ ಯಾವ ಸಂಘಕ್ಕೆ ಕೊಟ್ಟರೆ ಆಮ್ಯಾಗ ಅದರ ನಡಕಿನ ಮಧ್ಯವರ್ತಿಗಳನ್ನು ಕಡಿಮೆ ಮಾಡಿ ಲಾಭವನ್ನು ತಗೋಬೋದು. ಹಿಂಗೆ ಮಾಡಿದರೆ ಆಗ್ತದೆ. ಆದರೆ ಭಾಳ ಜನ ಇದನ್ನು ಪಾಲನೆ ಮಾಡೋದಿಲ್ಲ. ಯಾರು ಜನ ಕೆಲವೊಂದು ಹಳ್ಳಿಯಲ್ಲಿ ತಗೋತಿಲ್ಲ ನೋಡ್ತಿದ್ದೇವೆ, ಕೆಲವೊಂದು ಯುವಕರು ಈ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಏನು ತಾವು ಮಾಡ್ತಾ ಇದ್ದಾರಲ್ಲ ಅವ್ರು ಭಾಳ ಚಲೋ ಆಗ್ತಾಯಿದ್ದಾರೆ. ನನಗೆ ಒಂಥರ ಖುಷಿ ಅನಿಸ್ತದೆ, ಯಾರು ಮಾಡೋಂಗಿಲ್ಲಪ್ಪ ಯುವಕರು ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಯುವಕರು ಯಾರು ಇದನ್ನು ವಿಶ್ವವಿದ್ಯಾಲಯಗಳು ಕೂಡ ಸಂಪರ್ಕ ಇಟ್ಕೊಂಡು ತರಬೇತಿ ತಗೊಂಡು ಆಮೇಲೆ ವಿಶ್ವವಿದ್ಯಾಲಯ ಸಂಚಿ ಕೂಡ ವ್ಯವಹಾರ ಇಟ್ಕೊಂಡಿದ್ದಾರಲ್ಲ ಅವರು ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. ಆಮೇಲೆ ಈ ಥರ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ನಮಗೊಂದು ವಿಶ್ವಾಸ ಇದೆ. ಎಲ್ಲರೂ ಪಾಲನೆ ಮಾಡ್ಬೇಕಿದೆ ಅಷ್ಟೇ.
0: ಡಾಕ್ಟರ್ ಶಿವನ್ಗೌಡ ಮುಂದಿನ ಮನೆಯವರು, ಅಂದ್ರೆ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಹೊಸ ಪೀಳಿಗೆಯವರಿಗೆ ಅಂದ್ರೆ ಲಾಭದ ರುಚಿ ಸಿಕ್ಕದ. ಮುಖ್ಯವಾಗಿ ತಾವು ಹೇಳಿದ್ರಲ್ಲ ಕೃಷಿ ಉತ್ಪಾದನಾ ಸಂಸ್ಥೆಗಳ ಮೂಲಕ ಅಂದ್ರೆ ಯಾವಾಗಲೂ ಒಂದು ಸಂಘಟನೆ ಇದ್ದಾಗ ನಾವು ಅಲ್ಲ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರೆ. ಅಂದ್ರೆ ಬೀಜನೂ ಸವಿ ಸಿಗ್ತದೆ, ಆಮೇಲೆ ಪೀಕನು ಚಲೋ ರೇಟಿಗೆ ಹೋಗ್ತದೆ. ಅವಾಗ ಏನಾಗ್ತದೆ, ಲಾಭ ಜಾಸ್ತಿ ಆಗ್ತದೆ, ಇನ್ಕಮ್ ಡಬಲ್ ತಾನೇ ಆಗ್ತದೆ. ಇದು ನಮ್ಮ ರೈತರ ಗಮನಕ್ಕೆ ಇರಲಿ. ಈಗ ಒಬ್ಬ ತಾವು ಅರ್ಥಶಾಸ್ತ್ರಜ್ಞರು, ಕೃಷಿ ಅರ್ಥಶಾಸ್ತ್ರಜ್ಞರಿಗೆ ಸಾಕಷ್ಟು ಅನುಭವ ಅದ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೋಧನೆ ಮಾಡಿರಿ. ತಾವು ಇವತ್ತಿನ ಒಂದು ರೈತರ ಸ್ಥಿತಿಗತಿ ವಿಚಾರ ಮಾಡಿದ್ರೆ ಅಂದ್ರೆ ಒಂದು ಹೆಚ್ಚು ದೊಡ್ಡ ದೊಡ್ಡ ರೈತರು ತಾವು ಹೇಳಿದಂಗೆ ಉತ್ಪಾದನಾ ಸಂಸ್ಥೆಗಳನ್ನ ಉಪ ಮಾಡ್ಕೋತಾರೆ, ಆಮೇಲೆ ನೇರವಾಗಿ ಕಂಪನಿಗಳ ಮೂಲಕ

0: ಮಾಡ್ತಾರೆ. ಒಟ್ಟಾರೆ ಸ್ಥಿತಿಗತಿ ಹೇಗಿದೆ, ರೈತರ ಸ್ಥಿತಿಗತಿ ಏನ ಈ ಉತ್ತರ ಕರ್ನಾಟಕದೊಳಗೆ ಹೇಗೆ, ಚಿಕ್ಕ ಚಿಕ್ಕ ರೈತರ ಒಂದು ಸ್ಥಿತಿಗತಿ ಯಾವ ರೀತಿ ಬದಲಾವಣೆ ಆಗಬೇಕಾಗಿದೆ? ಈ ಯುವ ರೈತರ ಒಂದು ಏನು ಹೊಸ ಆಶಾದಾಯಕ ಗಾಳಿ ಇದೆಯಲ್ಲ, ಅದು ಎಲ್ಲ ಕಡೆ ವ್ಯಾಪಿಸ್ಬೇಕಲ್ಲ. ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಈ ಪರಿಸ್ಥಿತಿ ಹೇಗಿದೆ, ಅದನ್ನ ಹೇಗೆ ಸುಧಾರಿಸ್ಬೋದು ಹೇಳ್ಬೋದಾ?
1: ಈಗ ಸಾಕಷ್ಟು ಸರಿಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಂದ ರೈತರ ಶ್ರೇಯಾಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳಿದಾವೆ. ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಕೃಷಿ ಇಲಾಖೆ ಇರ್ಬೋದು ಅಥವಾ ಕೃಷಿ ಜ್ಞಾನ ಕೇಂದ್ರಗಳಿರ್ಬೋದು, ಅವ್ರನ್ನ ರೈತರ ಮನ ಮುಟ್ಟುವ ರೀತಿಯಲ್ಲಿ ತಿಳಿಸಿ ಯಾವ ಸಮಯದಲ್ಲಿ ಯಾವ ತಂತ್ರಜ್ಞಾನಗಳನ್ನು ಯಾವ ಸಂಸ್ಥೆಯಿಂದ ಸಿಗ್ತಾನೋದ್ರ ಬಗ್ಗೆ ಭಾಳ ಜನ ಗೊತ್ತೇ ಇಲ್ಲ. ಸ್ಕೀಮ್ ಮಾಡಿರ್ತಾರೆ. ಉದಾಹರಣೆ, ನಾನು ಮೈಕ್ರೋಇರಿಗೇಷನ್ ಪ್ರಾಜೆಕ್ಟ್ ಇತ್ತೊಂದು, ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್, ಅದು ಕರ್ನಾಟಕ ಸರ್ಕಾರದಿಂದ ನಮ್ಮ ರಾಜ್ಯದಲ್ಲಿ ಅದನ್ನು ಅನುಷ್ಠಾನಗೊಳಿಸಿದ್ರು. ಮುಂದೆ ಅದನ್ನು ಮುಂದುವರಿಸಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು. ಅದನ್ನು ಅಸೆಸ್ಮೆಂಟ್ ಮಾಡಿ ಎಷ್ಟರ ಮಟ್ಟಿಗೆ ಅದು ಆ ಸ್ಕೀಮ್ನಿಂದ ರೈತರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು, ಆವಾಗ ನಾನು ಕೃಷಿ ಅರ್ಥ ವಿಭಾಗದ ವಿಶ್ವವಿದ್ಯಾಲಯದ ನನಗೆ ಅದನ್ನು ಅವಕಾಶ ಕೊಟ್ಟಾಗ ನಾನು ಸುಮಾರು ರಾಜ್ಯದ 10 ಜಿಲ್ಲೆಗಳಿಗೆ ಸುಮಾರು 1,200 ರೈತರನ್ನು ಮೈಕ್ರೋಇರಿಗೇಷನ್ ಅಂತ ನಾವು ಸ್ಕೀಮ್ನ ಉಪಯೋಗ ಮಾಡಿದವ್ರನ್ನ ಬಿಟ್ಟಾದಾಗ ಭಾಳ ಮಂದಿಗೆ ಆ ಸ್ಕೀಮ್ ಇದೆ, ಆಮ್ಯಾಗ ಯಾರೋ ಕೃಷಿ ಇಲಾಖೆಯೊಳಗೆ ಸಂಪರ್ಕ ಇಟ್ಕೊಂಡಿರ್ತಾರೆ, ಅವರು ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಹೊರಗೆ ಬಂದಿರೋಂಗಿಲ್ಲ ಅಥವಾ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಅದಕ್ಕಾಗಿ ರೈತರಿಗೆ ಯಾವುದೇ ಒಂದು ಸ್ಕೀಮ್ ಇರಲಿ, ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ, ಅದ್ರ ಬಗ್ಗೆ ಮನಮುಟ್ಟುವಂತೆ ತಿಳಿಸಿ ಆಮ್ಯಾಗ ಯಾರಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ಬಗ್ಗೆ. ಯಾಕಂದ್ರೆ ಭಾಳ ಜನ ರೈತರಿಗೆ ಪಾಪ ಹೆದರ್ತಾರೆ. ಇನ್ನೂ ರೈತರಲ್ಲಿ ಒಂದು ಭಯ ಆಫೀಸಿಗೆ ಹೋಗಿ ಅಥವಾ ಬ್ಯಾಂಕ್ಗೆ ಹೋಗಿ ತಮಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋಂಥ ಇನ್ನೂ ಎಷ್ಟೋ ಮಂದಿ ರೈತರು ಇದ್ದಾರೆ. ಅದಕ್ಕೆ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮುಟ್ಟಿಸಿ ಆ ಪ್ರಯೋಜನ ಪ್ರತಿಯೊಬ್ಬ ರೈತರು ಉಪಯೋಗ ಮಾಡಿಕೊಂಡ್ರೆ ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಅಂತ ನನ್ನ ಅನಿಸಿಕೆ.
0: ಡಾಕ್ಟರ್ ಶಿವನ್ಗೌಡ ಮುಂದಿನ ಮನೆಯವರೇ, ಭಾಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ಇವತ್ತು ನಾವು ಹೇಳಿದ್ರಿ ರೈತ ಉತ್ಪಾದನಾ ಸಂಸ್ಥೆಗಳು ಹೊರವಾಗಿ ಬಂದವ, ಆದ್ರೆ ಮೊದಲು ಒಂದು ಮಧ್ಯವರ್ತಿಗಳ ಹಾವಳಿಯಿಂದನೇ ಸಾಕಷ್ಟು. ಯಾಕಂದ್ರೆ ನಮ್ಮ ರೈತ ಬೆಳೀತಾರೆ, ನಾವು ಒಕ್ಕಲು ಮಾಡಿ ಅದನ್ನ ಮಾರುಕಟ್ಟೆಗೆ ಒಟ್ಟೋ ಸಮಯದೊಳಗೆ ರೇಟೇ ಇರುವುದಿಲ್ಲ, ಆಮೇಲೆ ರೇಟ್ ಬರ್ತದೆ.
1: ಅದೇ ಟೈಮ್ದಲ್ಲಿ
0: ಆಮೇಲೆ ಕೆಲವೊಂದಿಷ್ಟು ಈಗ ಸ್ಟೋರೇಜ್ ಮಾಡೋದಿರ್ತದೆ. ಈಗ ಒಂದಿಷ್ಟು ಉಗ್ರಾಣಗಳನ್ನು ಮಾಡಿಕೊಂಡು ಉತ್ಪಾದನಾ ಸಂಸ್ಥೆಗಳೇನದಲ್ಲ, ಕೃಷಿಕರ ಉತ್ಪಾದನಾ ಸಂಸ್ಥೆಗಳು, ಅವರು ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಸರ್ಕಾರ ಧನ ಸಹಾಯ ಅದ
1: ಮಾಡ್ತಾರೆ.
0: ಅಂದ್ರೆ ಇವತ್ತು ರೇಟ್ ಇಲ್ಲ ಅಂದ್ರೆ ಅದನ್ನ ತೆಗೆದಿಟ್ಟು ಮತ್ತೆ ಮುಂದೆ ಯಾವಾಗ ರೇಟ್ ಬರ್ತದೆ ಅದು ಮಾಡೋದು. ನಾವು ಆ ಕೃಷಿ ಸಾಕ್ಷರಾಗೋದು ಭಾಳ ಮುಖ್ಯ ಅದ ಅಂತ ಹೇಳಿದಂಗೆ. ಆರ್ಥಿಕವಾಗಿ ನಾವು ಸಬಲರಾಗಬೇಕು ಅಂತಂದ್ರೆ ನಮ್ಮ ಬೆಳೆದ ಪೈರು ಒಳ್ಳೆ ರೇಟಿಗೆ ಹೋಗ್ಬೇಕಲ್ಲ, ಅದನ್ನು ನಾವು ಭಾಳ ವಿಚಾರ ಮಾಡ್ಬೇಕು, ಅದನ್ನು ಜಿದ್ದಿಂದ ನಾವು ವಿಚಾರ ಮಾಡಬೇಕು. ಅದು ಹೆಂಗಾರು ಹೋಗ್ಲಿಪ್ಪ, ರೊಕ್ಕ ಸ್ವಲ್ಪ ಸಿಕ್ಕರೆ ಸಾಕು ಅನ್ನೋ ಭಾವನೆ ಭಾಳ ಮಂದಿಗೆ ಇವತ್ತಿಗೂ ರೈತರು ಅದನ್ನು ವಿಚಾರ ಮಾಡ್ತಾರೆ. ಏನು ಈ ಬದಲಾವಣೆ ಆಗಬೇಕಲ್ಲ, ರೈತರಿಗೆ ಏನಾಗಿದೆ, ಅವರು ಎಲ್ಲೋ ಸಾಲ ತೊಗೊಂಬಂದಿರ್ತಾರೆ, ಆ ಸಾಲ ತೀರಿಸಬೇಕಾಗಿರ್ತದೆ. ಹೆಂಗಾರು ಎಷ್ಟು ರೇಟಿಗೆ ಹೋಗಲಿ ಮಾರ್ಬಿಡೋಣ ಅಂತ ಕೊಟ್ಬಿಡ್ತಾರೆ, ಒಂದು ಸುಳಿಗಳು ಸಿಕ್ಬಿಡ್ತಾರೆ. ಈ ಸುಳಿಯಿಂದ ತಪ್ಪಿಸ್ಕೊಂಡು ಅವರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡೋದು ಹೇಗೆ ಪ್ರೊಫೆಸರ್ ಶಿವನ್ಗೌಡ್ರಿ?
1: ಈ ವಿಷಯದಲ್ಲಿ ನನ್ನ ಒಂದು ವಿಚಾರ ಅಂತಂದರೆ, ನಾನು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವೇದಿಕೆಯಲ್ಲಿ ಇದು ಹೇಳಿದ್ದೀನಿ. ಕೇಂದ್ರ ಸರ್ಕಾರದವರು ಪ್ರತಿ ವರ್ಷನೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅನೌನ್ಸ್ ಮಾಡಿದ ನಂತರ ಬರೀ ಅನೌನ್ಸ್ ಮಾಡಿದ್ರಿಂದ ನಾವು ಸಾಕಷ್ಟು ಹೇಳಿದ್ದೀವಿ, ಇದನ್ನು ವಿಶ್ವವಿದ್ಯಾಲಯ ಹೇಳಿದ್ದೇವೆ, ಆಮೇಲೆ ಸರ್ಕಾರಕ್ಕೂ ನಾವು ರಿಪೋರ್ಟ್ ಮಾಡಿದ್ದೇವೆ. ಬರೀ APMCಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಆ ಉತ್ಪಾದನೆ ಇಂಥ ಕ್ವಾಲಿಟಿ ಇರ್ಬೇಕಂದಿರ್ತದೆ. ಸುಮ್ಮನೆ ಏನೋ ರೈತರು ಹಾರ್ವೆಸ್ಟ್ ಮಾಡಿದ್ರು ಹಸಿ ಬೀಜ ತೊಗೊಂಡು ಕೊಡಕ್ಕೆ ಹೋದ್ರೆ ಅಂತಂದ್ರೆ ಇಷ್ಟು ಟೆಂಪ್ರೇ ಇದಿರಬೇಕು, ಇಷ್ಟು ವೇಟ್ ಎಲ್ಲ ಇರ್ತದೆ. ಅದನ್ನು ಫಾಲೋ ಮಾಡಿದರೆ ಆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು APMCಗಳಲ್ಲಿ ಏನು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾಡೋಕ್ಕೆ ಹೋದಾಗ ಅದಕ್ಕಿಂತ ಕಡಿಮೆ ರೇಟಲ್ಲಿ ತೊಗೊತಾರೆ. ಈಗ ಆವಾಗ ಜಾಸ್ತಿ ಇತ್ತು ಮಾರ್ಕೆಟಲ್ಲಿ, ತಮ್ಮ ಬಾಯಿ ಬಂದಂಗೆ ತೊಗೊಂಬಿಡ್ತಾರೆ. ರೈತ ಹೆಸರಿಸ್ತಾರೆ, ಏ ಈ ವರ್ಷ ಬೆಳೆನೇ ಇಲ್ಲ, ಈ ಸಲ ಬೆಲೆ ಸಿಗಂಗಿಲ್ಲ, ಇದಕ್ಕೆ ನೀವು ಏನೇ ಕೊಟ್ಟರೆ ಕೊಟ್ಟಿಲ್ಲ ಅಂದ್ರೆ ಮುಂದೆ ಇದು ಇಷ್ಟು ಸಿಗಂಗಿಲ್ಲ ಅನ್ನೋ ಒಂದು ಭಯ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಪಾಪ ಅವರು ಸಾಕಷ್ಟು ಕಡೆಯಿಂದ ಸಾಲ ತೊಗೊಂಬಂದಿರ್ತಾರೆ, ಆರ್ಥಿಕವಾಗಿ ತೊಂದರೆ ಇರ್ತದೆ, ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಿತ್ತು, ಅಂಥ ಹೊತ್ತಿನಾಗ ಅನಿವಾರ್ಯವಾಗಿ ಮಾಡಕ್ಕೆ ಬರ್ತದೆ. ಆದರೆ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಅನೌನ್ಸ್ ಮಾಡ್ತಾರೆ ಸರ್ಕಾರದವರು, ಅದನ್ನು APMCಯಲ್ಲಿ ರೈತರಿಗೆ ತಿಳುವಳಿಕೆ ಕೊಟ್ಟು ಆಮ್ಯಾಗ ಆ ಬೆಲೆಗೆಕ್ಕಿಂತ ಕಡಿಮೆ ರೇಟದಲ್ಲಿ ಯಾರು ಖರೀದಿ ಮಾಡಬಾರದು ಅನ್ನೋದು ಒಂದು ಮಾಡಿದರೆ ರೈತರಿಗೆ ಒಂದರಿಂದ ತಮ್ಮ ಬೆಳೆದ ಉತ್ಪನ್ನಕ್ಕೆ ಅಟ್ಲೀಸ್ಟ್ ತಮ್ಮ ಖರ್ಚು ಮಾಡಿದ್ದಾರೆ ತೆಗಿಬೋದು. ಇಲ್ಲಾಂದ್ರೆ ಮಾರ್ಕೆಟ್ನಾಗ ಆವಾಗ ಜಾಸ್ತಿ ಇದ್ದಾಗ ಅವರು ಸಡನ್ ಆಗಿ ಬೆಲೆ ಕಡಿಮೆ ಹಂಗಾಗ್ತದೆ. ಅದನ್ನು ಮಧ್ಯವರ್ತಿಗಳು ಅದನ್ನು ಉಪಯೋಗ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನು ಸರ್ಕಾರದಿಂದ ಒಂದು ಒಳ್ಳೆ ಸ್ಕೀಮ್ ಇದೆ, ಅದನ್ನು APMCಗಳಲ್ಲಿ ಆಯಿತು, ಸಹಕಾರಿ ಸಂಘಗಳಲ್ಲಿ ಆಯಿತು, ಅದನ್ನು ಯಥಾವತ್ತಾಗಿ ಅದನ್ನು ಪಾಲನೆ ಮಾಡಿದರೆ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ.
0: ಡಾಕ್ಟರ್ ಶಿವನ್ಗೌಡ ಮುಂದಿನ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಪ್ರೊಫೆಸರ್, ಯಾಕಂದರೆ ನೀವು ಒಂದು ಒಳ್ಳೆಯ ಮಾಹಿತಿ ಕೊಟ್ರಿ. ಆರ್ಥಿಕವಾಗಿನ ಸವಾಲು

0: ಆಗಬೇಕು ಅಂದರೆ ನಾವು ಅದಕ್ಕೆ ಒಂದು ನಮ್ಮನ್ನು ನಾವು ಆ ಒಂದು ಕ್ರಿಯೆಗೆ ಸಿದ್ಧ ಮಾಡ್ಕೊಳ್ಬೇಕು. ರೈತ ಬಾಂಧವರಿಗೆ ಯಾವುದೇ ಸುಳಿಯಲ್ಲಿ ಸಿಗದೇ ಇರೋ ಥರ ಮೊದಲು ಅನ್ನ ಇರಬೇಕು. ಆಮೇಲೆ ಖರ್ಚು ಕಡಿಮೆ ಮಾಡಬೇಕು, ಲಾಭ ಹೆಚ್ಚಾಗಬೇಕು ಅಂತಂದರೆ ಒಂದು ತಂತ್ರಜ್ಞರ ಒಂದು ಸಹಕಾರ ತಗೊಳ್ಬೇಕು. ಕೃಷಿ ತಂತ್ರಜ್ಞಾನ ಏನಿದೆಯಲ್ಲ, ಯಾವುದೇ ಗೋಂಜಾಳ ಬೆಳೆ ತಂತ್ರಜ್ಞಾನ ಇದೆ, ಇವತ್ತು ತೊಗರಿ ಬೆಳೆ ತಂತ್ರಜ್ಞಾನ ಇದೆ, ಹಾಂ, ಯಾವ ಔಷಧಿ ಹಾಕಬೇಕು ಮತ್ತು ಎಷ್ಟು ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಆಮೇಲೆ ಯಾವ ಥರ ಬೀಜೋಪಚಾರ ಮಾಡಬೇಕು, ಬೀಜವನ್ನು ಹೆಂಗೆ ತಳಿಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಮತ್ತು ಆಮೇಲೆ ಯಾವಾಗಲೂ ಸತತವಾಗಿ ನಾವು ನಮ್ಮ ಜಮೀನು ಜೊತೆಗೆ ಸಂಪರ್ಕದೊಳಗಿರಬೇಕು. ಆಮೇಲೆ ಪೀಕ್ ಬಂದಾಗಲೂ ಕೂಡ ಕೆಲವೊಬ್ಬರಂತೂ ಸಾವಯವ ಕೃಷಿಕರು ಇವತ್ತು ಏನು ಮಾಡ್ಯಾರ, ನೇರ ಮಾರುಕಟ್ಟೆ ಮಾಡ್ತಾರ, ಅವರು ವಾಟ್ಸಪ್ನಾಗ ಮೆಸೇಜ್ ಹಾಕ್ತಾರ,
1: ಇಲ್ಲ
0: ಹಾಂ ನಾಟಿ ನಮ್ಮ ಶೇಂಗಾ ಬೆಳೆದೀವಿ ನೀವು ಬರ್ರಿ ಅಂತ, ಅವರು ಗ್ರಾಹಕರೇ ಅವ್ರ ಮನೆಗೆ ಹೋಗಿ ತೊಗೊಂಡು ಹೋಗ್ತಾರೆ, ಆ ಥರನೂ ವ್ಯವಸ್ಥೆ ಇದೆ. ಹೀಗೆ ನೀವು ಮಾರುಕಟ್ಟೆ ಮಾಡೋದ್ರಲ್ಲಿ ಜಾಣರಾಗ್ರಿ, ಇಲ್ಲ ಅಂದರೆ ಈ ರೈತರ ಉತ್ಪಾದನಾ ಸಂಘಗಳನ್ನು ಮಾಡಿಕೊಡ್ರಿ, ಸರ್ಕಾರದ ಸಹಾಯ ಇದೆ, ಅದರ ಮೂಲಕ ಒಂದು ಆರ್ಥಿಕ ಸಬಲತೆಯನ್ನು ನೀವು ಸಾಧಿಸ್ಲಿಕ್ಕೆ ಸಾಧ್ಯ ಆದರೆ ಯಾರು ನಿಮ್ಮಷ್ಟು ಒಂದು ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸದಸ್ಯದೊಂದಿಗೆ ಇವತ್ತು ಸಾಕಷ್ಟು ಯುವ ರೈತರು ಸುಧಾರಣೆಯತ್ತ ಹೆಜ್ಜೆ ಇಟ್ಟಿದ್ದಾರೆ, ಇನ್ನೂ ಉಳಿದವರು ಕೂಡ ಆ ನಿಟ್ಟಿನೊಳಗೆ ಹೆಜ್ಜೆ ಇಡಲಿ ಅಂಥೇಳಿ ಆಸೆ ಮಾಡ್ತಾ, ತುಂಬ ವಿಸ್ತೃತವಾಗಿ ಆರ್ಥಿಕ ವಿಷಯ ಕುರಿತಂತೆ ಕೃಷಿ ಆರ್ಥಿಕತೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಹಿರಿಯ ಪ್ರಾಧ್ಯಾಪಕರಾಗಿ ತಮ್ಮ ಬಾಲ್ಯದ ಅನುಭವಗಳ ಜೊತೆಗೆ ಮೇಳೈಸಿ ನೀವು ಹೇಳಿದಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ನಿಮಗೆ ಅಭಿನಂದನೆಗಳು. ಇದನ್ನು ನಮ್ಮ ರೈತರು ಕಲಿತು ಕಾರ್ಯಗತ ಮಾಡಲಿ ಅಂತ ಆಸೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ನಮಸ್ಕಾರ ಸರ್.
1: ನನ್ನ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದಗಳು.
0: ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಸುಮಾ ಸುರೇಶ್.
3: ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸವಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಲಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ

ಸವ ಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಲಿ ಹಾಗೂ ಸಂಗಡಿಗರಿಂದ ಡೊಳಿನ ಕೈಪಟ್ಟು ಕೇಳಿದಿರಿ. ಇನ್ನು ಮುಂದೆ ಯಲ್ಪಾರಟ್ಟಿಯ ಸಿದ್ದರಾಮಪ್ಪ ಯಲ್ಲಪ್ಪ ಲಾಲಿ ಹಾಗೂ ಸಂಗಡಿಗರಿಂದ ಡೊಳಿನ ಕೈಪಟ್ಟು.

ಯಲ್ಪಾರಟ್ಟಿಯ ಸಿದ್ದರಾಮಪ್ಪ, ಯಲ್ಲಪ್ಪ ಲಾಲಿ ಹಾಗೂ ಸಂಗಡಿಗರಿಂದ ಡೊಳಿನ ಪದ ಕೇಳಿದಿರಿ. ಇನ್ನು ನಾಳೆ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೆಸರು ಹಾಗೂ ಉದ್ದು ಬೆಳೆಗಳ ಸುಧಾರಿತ ಉತ್ಪಾದನಾ

ತಾಂತ್ರಿಕತೆಗಳು. ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಎಂಡಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಯ್ಯ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ

0: ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಆದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ

ನಿವೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ರಿಂದ ಸಂಜೆ 5:15 ರವರೆಗೆ ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി കേളി. ಜೀವನಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್.
1: ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಭಾರತೀಯರಿಗೆ ಸಂತಸದ ದಿನ. ನಮ್ಮ ಪರಂಪರೆ ಸಂಸ್ಕೃತಿ ಭಾಗವಾಗಿರುವಂಥ ಯೋಗವು ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕವಾಗಿ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ. ಯೋಗ ನಿನ್ನೆ ಮೊನ್ನೆದಲ್ಲ, 5000 ವರ್ಷ ಹಳೆಯ ಪ್ರಾಚೀನ ಅಭ್ಯಾಸವಾಗಿದೆ. ಯೋಗ ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ದೇಹ ಮತ್ತು ಮನಸ್ಸಿನಲ್ಲಿ ಆರೋಗ್ಯವಾಗಿರಲು ಸಂಪೂರ್ಣ ಮಾರ್ಗವಾಗಿದೆ. ಪತಂಜಲಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಹೇಳ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗ ಮನಸ್ಸಿನ ವಿಕಾರವಾದ ಮನೋಭಾವನೆಗಳನ್ನು ಹೊರಗೆ ಹಾಕುತ್ತದೆ. ಯೋಗ ದೇಹವನ್ನು ಸದೃಢವಾಗಿರಿಸುವುದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪ್ರತಿದಿನ ನಿಮಗೆ ಉತ್ತಮ ಭಾವನೆಯನ್ನು ಮೂಡಿಸುತ್ತದೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಆರೋಗ್ಯವಾಗಿ ಇರಲು ಮತ್ತು ಸಂತೋಷವಾಗಿರಲು ಯೋಗದತ್ತ ಮುಖ ಮಾಡುತ್ತಿದ್ದಾರೆ. ಇಂದಿನ ಕಾರ್ಯನಿರತ ಜಗತ್ತಿನಲ್ಲಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡದಂಥ ಜೀವನ ಶೈಲಿ ಸಮಸ್ಯೆಗಳಿಗೆ ವಿರುದ್ಧ ಹೋರಾಡಲು ಯೋಗ ಸಹಾಯವಾಗುತ್ತದೆ. ಹೀಗೆ ಯೋಗ ಅನೇಕ ರೀತಿಯಲ್ಲಿ ನಮ್ಮನ್ನು ಆರೋಗ್ಯವಾಗಿಡುವ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಬಂಧುಗಳೇ, ಇಂದು ನಾನು ಜೀವನ ಶೈಲಿ ರೋಗಗಳನ್ನು ಯೋಗದ ಮೂಲಕ ಹೇಗೆ ನಿರ್ವಹಿಸುವುದು, ಈ ವಿಷಯದ ಕುರಿತು ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಹಾಗಾದರೆ ಜೀವನ ಶೈಲಿ ರೋಗಗಳೆಂದರೇನು? ಜೀವನ ಶೈಲಿ ರೋಗಗಳೆಂದರೆ ಕ್ರಮವಲ್ಲದ ಜೀವನ ಶೈಲಿ ಅಂತ ಅರ್ಥ. ಅಂದರೆ ನಮ್ಮ ಲೈಫ್ ಸ್ಟೈಲ್ಗಳನ್ನು ಬದಲಾವಣೆ ಮಾಡಿಕೊಂಡಿರುವುದು, ಆ ಬದಲಾವಣೆಯಿಂದ ರೋಗಗಳನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳೋದು.

ಹಾಗಾದರೆ ನಾವು ಜೀವನ ಶೈಲಿಯನ್ನು ಏನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ? ಬಹಳಷ್ಟು ಜನ ವ್ಯಾಯಾಮಗಳನ್ನು ಮಾಡೋದೇ ಇಲ್ಲ. ಕೆಲಸದ ಒತ್ತಡದ ನೆಪದಿಂದ ಬಹಳಷ್ಟು ಜನ ವ್ಯಾಯಾಮಗಳನ್ನು ಮರೆತು ಬಿಟ್ಟಿದ್ದಾರೆ. ಕೆಲಸದ ಒತ್ತಡದಲ್ಲಿ ಸರಿಯಾದ ಸಮಯದಲ್ಲೂ ಊಟವೂ ಕೂಡ ಮಾಡೋದಿಲ್ಲ. ಮತ್ತೆ ಕೆಟ್ಟ ಆಹಾರ ಪದ್ಧತಿಯಾಗಿದೆ. ಮನೆಯಲ್ಲಿ ಮಾಡಿ ಬೇಯಿಸುವಂಥ ಆಹಾರಗಳನ್ನು ಈಗ ಊಟ ಮಾಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಹೊರಗಿನಲ್ಲಿಯ ಆಹಾರಗಳ ರುಚಿ ಹಿಡಿಸ್ತಾ ಇದೆ. ಹಾಗಾಗಿ ಕೆಟ್ಟ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ಅಥವಾ ಮನೆಯ ಸಮಸ್ಯೆಗಳ ಒತ್ತಡಗಳಿರ್ಬೋದು, ಅಥವಾ ಹೊರಗಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಮಾನಸಿಕ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗ್ತಾರೆ. ವ್ಯಾಯಾಮ ಮಾಡದೇ ಇರುವುದು ಒಂದು ಕ್ರಮವಾದರೆ ಇನ್ನೊಂದು ಊಟ. ಬಹಳ ಮಹತ್ವದ ವಿಷಯ ಇದು. ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್. ನಮಗೆ ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಎನ್ನುವಂಥ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖವಿದೆ. ಹಠಯೋಗದಲ್ಲಿ ಆಹಾರದ ಪರಿಕಲ್ಪನೆ ಇದೆ. ಅನೇಕ ಋಷಿ ಮುನಿಗಳು ತಮ್ಮ ಗ್ರಂಥದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಠಯೋಗದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸುಸಿದ್ಧ ಮಧುರಾಹಾರ ಚತುರ್ಧಂಸ ವಿವರ್ಜಿತ ಭೂಜ್ಯತೆ ಶಿವ ಸಂಪ್ರೀತೆ ಮಿತಾಹಾರ ಸ ಉಚ್ಯತೆ. ಸ್ನಿಗ್ಧವಾಗಿ ರುಚಿಕರವಾಗಿರುವ ಆಹಾರವನ್ನು ಹೊಟ್ಟೆಯಲ್ಲಿ ಕಾಲು ಭಾಗವನ್ನು ಉಳಿಸಿ ಶಿವಪ್ರೀತಿಗೋಸ್ಕರ ಸೇವಿಸಬೇಕು. ಸ್ನಿಗ್ಧ ಅಂದರೆ ಮೃದುವಾಗಿ ಸಿಹಿಯಾಗಿರುವಂಥದ್ದು. ಮಿತವಾಗಿ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಋತ್ಬುಕ್ ಮಿತಬುಕ್ ಅಂತ ಹೇಳ್ತಾರೆ. ಅಂದರೆ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು. ನಮ್ಮ ಆಹಾರದಲ್ಲಿ ಬದಲಾವಣೆಯಾಗಿದೆ. ಬೆಳಗಿನ ಸಮಯದಲ್ಲಿ ನಾವು ಕೆಲಸಕ್ಕೆ ಹೋಗಬೇಕಾದರೆ ಒತ್ತಡದಿಂದ ಸರಿಯಾದ ಆಹಾರವನ್ನು ಸೇವಿಸುವುದಿಲ್ಲ. ಮಧ್ಯಾಹ್ನಕ್ಕೆ ಸಮಯದಲ್ಲಿ ಸಮಯದ ಅಭಾವದಿಂದ ಸ್ವಲ್ಪ ಊಟ ಮಾಡಿಬಿಡ್ತಾರೆ. ಆಮೇಲೆ ರಾತ್ರಿಗೆ ಬಂದಾಗ ಹೆಚ್ಚು ಹೆಚ್ಚು ಆಹಾರಗಳನ್ನು ಸೇವಿಸ್ತಾರೆ. ಈ ಪಾರ್ಟಿ ಮೋಜು ಮಸ್ತಿ ಸಲುವಾಗಿ ರಾತ್ರಿ ಆಹಾರಗಳ ಸೇವಿಸುವುದು ಜಾಸ್ತಿ ಆಗಿಬಿಟ್ಟಿದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೊಜ್ಜನ್ನು ಉತ್ಪತ್ತಿ ಮಾಡುತ್ತೆ. ಆ ಬೊಜ್ಜಿನಿಂದ ಅನೇಕ ರೋಗಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಹಾಗಾಗಿ ಆಹಾರ ಸೇವನೆ ಕೂಡ ನಮಗೆ ಬಹಳ ಅದರ ಪರಿಕಲ್ಪನತೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎಷ್ಟನ್ನು ಊಟ ಮಾಡಬೇಕು, ಮಧ್ಯಾಹ್ನಕ್ಕೆ ಎಷ್ಟನ್ನು ಸೇವಿಸಬೇಕು, ರಾತ್ರಿ ಹೇಗೆ ಸೇವಿಸಬೇಕು. ಅದಕ್ಕೆ ಹೇಳ್ತಾರೆ, ಬೆಳಗ್ಗೆ ಅತಿ ಹೆಚ್ಚು ಆಹಾರವನ್ನು ರಾಜನಂತೆ ಸೇವಿಸಬೇಕು, ಮಧ್ಯಾಹ್ನ ಮಂತ್ರಿಯಂತೆ ಸೇವಿಸಬೇಕು, ರಾತ್ರಿ ಭಿಕ್ಷುಕನಂತೆ ಅಂದರೆ ಸ್ವಲ್ಪ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಹಾರದ ಪರಿಕಲ್ಪನೆ ಕೂಡ ನಮಗೆ ಬಹಳ ಮುಖ್ಯ. ನೀರನ್ನು ಯಾವಾಗ ಸೇವಿಸಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ನೀರನ್ನು ಕುಡಿಯಬೇಕು, ಇದು ಕೂಡ ಅದೇ ರೀತಿಯಲ್ಲಿ ಕೆಟ್ಟ ಆಹಾರ ಪದ್ಧತಿ, ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಅದರ ಜೊತೆಗೆ ಈ ಜಂಕ್ ಫುಡ್ ಅಂತ ಆಹಾರಗಳನ್ನು ಸೇವನೆ ಕೂಡ ಮಾಡುವುದರಿಂದ ಅದರಿಂದ ಕೂಡ ನಮಗೆ ಅನೇಕ ರೋಗಗಳು ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಜೀವನ ಶೈಲಿ ರೋಗಗಳು ಯಾವ್ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದಲಾಗಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಮಾನಸಿಕ ಒತ್ತಡ, ಥೈರಾಯ್ಡ್, ಅನೇಕ ರೋಗಗಳು ನಾವು ಜೀವನ ಶೈಲಿಯಿಂದ ನಮ್ಮನ್ನು ನಾವೇ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅನೇಕ ಉದ್ಯೋಗದಲ್ಲೂ ಕೂಡ ನಮಗೆ ಬೆನ್ನುನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಇದು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಬರುವಂತಹ ಇದು ಕೂಡ ಒಂದು ರೀತಿಯ ನೋವುಗಳು ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆಲ್ಲ ಯೋಗದಲ್ಲಿ ಪರಿಹಾರ ಇದೆಯಾ? ಖಂಡಿತ ಇದೆ. ಯೋಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಪ್ರತಿನಿತ್ಯ ಮಾಡಬೇಕು. ಇದೊಂದು ಜೀವನ ಕ್ರಮವಾಗಬೇಕು. ಹೇಗೆ ಊಟ ನಿದ್ರೆ ಇಲ್ಲದೆ ಮನುಷ್ಯ ಬದುಕುವುದಿಲ್ಲವೋ ಅದೇ ರೀತಿ ಯೋಗ ಇಲ್ಲದೆ ಮನುಷ್ಯನ ಜೀವನ ಸಾಗೋದೇ ಇಲ್ಲ. ಯಾರು ಯೋಗವನ್ನು ಮಾಡಿ ಮುಂದಿನ ಜೀವನ ಇರುತ್ತೋ ಅವನ ಜೀವನ ಉತ್ತಮವಾಗಿರುತ್ತೆ. ಹಾಗಾದರೆ ಇವೆಲ್ಲ ರೋಗಗಳನ್ನು ನಾವು ಯೋಗದ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಬೋದು? ಉದಾಹರಣೆಗೆ ಮಧುಮೇಹವನ್ನು ಆಯ್ಕೆ ಮಾಡಿಕೊಳ್ಳೋಣ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರೀತೀವಿ. ಮಧುಮೇಹ ಮನುಷ್ಯನಲ್ಲಿ ಹೇಗೆ ನಮ್ಮನ್ನು ನಾವು ಉತ್ಪತ್ತಿ ಮಾಡಿಕೊಳ್ತೀವಿ? ನಮ್ಮ ದೇಹದಲ್ಲಿರುವಂತಹ ಮೇಧೋಜನಕ ಗ್ರಂಥಿ ಅಂದರೆ ಪೆನಕ್ರಿಯಾಸ್ ಅಂತ ಹೇಳುತ್ತೆ, ಪೆನಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಈ ಇನ್ಸುಲಿನ್ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ತೆಗೆದುಕೊಂಡು ನಮ್ಮ ಜೀವಸತ್ವಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ಪೆನ್ಕ್ರಿಯಾಸ್ ಕೆಲಸ ಮಾಡೋದಿಲ್ವೋ ಆವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ಅನೇಕ ಆಸನಗಳ ಜೊತೆಗೆ ಪ್ರಾಣಾಯಾಮವನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಡಯಾಬಿಟಿಸ್ ರೋಗವನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕೆ ವಕ್ರಾಸನ, ಅರ್ಧಮಶ್ಚಂದ್ರಾಸನ, ಗೋಮುಖಾಸನ, ಮಂಡೂಕಾಸನ, ಹೀಗೆ ಅನೇಕ ಆಸನಗಳನ್ನು ಮಾಡುವುದರಿಂದ, ಕಪಾಲಭಾತಿ ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡುವುದರಿಂದ

ನಮ್ಮ ಡಯಾಬಿಟಿಸನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಯೋಗ ಒಂದು ಚಿಕಿತ್ಸಾ ಪದ್ಧತಿ ಅಂತ ಕೂಡ ನಾವು ಹೇಳಬಹುದು. ಯೋಗ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತೆ ಹಾಗೂ ನಿವಾರಣೆಯನ್ನು ಕೂಡ ಮಾಡುತ್ತೆ. ಹಾಗೆ ನಾವು ರಕ್ತದೊತ್ತಡ ಬಿ ಪಿ ಅಂತ ಹೇಳ್ತೀವಿ, ಇದು ಕೂಡ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತಗಳನ್ನು ಸರಿಯಾದ ರೀತಿಯಲ್ಲಿ ಸಂಚಾರವಾಗದೇ ಇದ್ದರೆ ರಕ್ತದೊತ್ತಡ ಅಂತ ಹೇಳ್ತೀವಿ. ಬ್ಲಾಕೇಜ್ಗಳಾಗುವಂಥದ್ದು, ಹೃದಯದ ಸಮಸ್ಯೆಗಳಿರುವಂಥದ್ದು, ಈ ರೋಗಗಳು ಉತ್ಪತ್ತಿಯಾಗುತ್ತೆ. ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಬೋದು? ನಿರಂತರವಾದ ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ದೇಹದ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡ್ಬೋದು, ರಕ್ತದೊತ್ತಡವನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಸಮಸ್ಯೆ, ಬಿ ಪಿ ಲೋ ಇರ್ಬೋದು, ಬಿ ಪಿ ಹೈ ಇರ್ಬೋದು, ಆ ಸಮಸ್ಯೆಯನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಹಾಗೆ ಭಸ್ತ್ರಿಕಾದ ಬ್ರೀತಿಂಗ್ ಎಕ್ಸಸೈಸ್ ಮಾಡುವುದರ ಮೂಲಕವಾಗಿ ಈ ರೋಗವನ್ನು ನಿವಾರಣೆ ಮಾಡ್ಬೋದು. ಅದಕ್ಕೆ ಹೆಚ್ಚು ಕಠಿಣ ಅಭ್ಯಾಸಗಳ ಅವಶ್ಯಕತೆ ಇರುವುದಿಲ್ಲ. ಕೆಲವೊಂದು ಸಿಂಪಲ್ ಆಸನಗಳನ್ನು ಮಾಡುವುದರ ಮೂಲಕವಾಗಿ ನಾವು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗೆ ಬೊಜ್ಜು, ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ. ಈ ಬೊಜ್ಜು ಇವೆಲ್ಲ ರೋಗಗಳಿಗೆ ಮೇನ್ ಕಾರಣ. ಯಾಕಂತ ಹೇಳಿದ್ರೆ ಮನುಷ್ಯನಲ್ಲಿ ಯಾವಾಗ ಬೊಜ್ಜು ಹೆಚ್ಚು ಜಾಸ್ತಿ ಆಗುತ್ತೋ ಆವಾಗ ನಿಧಾನಕವಾಗಿ ಅದು ಡಯಾಬಿಟಿಸ್ಗೂ ಆಗುತ್ತೆ ಮತ್ತು ಅದರಿಂದ ಹೃದಯಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ. ಈ ಮೂಲ ಕಾರಣ ಬೊಜ್ಜು. ಹಾಗಾದರೆ ಈ ಬೊಜ್ಜನ್ನು ಕಡಿಮೆ ಮಾಡುವುದು ಹೇಗೆ ಅಥವಾ ತೂಕವನ್ನು ಕಡಿಮೆ ಮಾಡೋದು ಹೇಗೆ? ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಭೋಜನ ಮಾಡಿದಾಗ, ನಾವು ಹೇಳ್ತೀವಿ ರಾತ್ರಿ ಸೇವನೆ ಮಾಡಿರುವಂಥ ಆಹಾರಗಳು ಹೇಗೆ ಬೊಜ್ಜನ್ನು ಕನ್ವರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಆಹಾರಗಳು ಜೀರ್ಣವಾಗುವುದಿಲ್ಲ, ಆ ಸಮಯದಲ್ಲಿ ನಮ್ಮ ಅದು ಬೊಜ್ಜಾಗಿ ಅಥವಾ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಹಾರದ ಕ್ರಮ ಬಹಳ ಇಂಪಾರ್ಟೆಂಟ್. ನಾವು ಆಹಾರವನ್ನು ಹೇಗೆ ಸೇವಿಸಬೇಕು, ಮಿತವಾಗಿ ಸೇವಿಸಬೇಕು, ಈ ಪದ್ಧತಿಯನ್ನು ಇದರಲ್ಲಿ ತಿಳ್ಕೊಳ್ಬೇಕು. ರಾತ್ರಿ ಭೋಜನವನ್ನು ಕಡಿಮೆ ಮಾಡಬೇಕು, ಕರಿದು ತಿನ್ನುವಂಥ ತಿನಿಸುಗಳನ್ನು ಕಡಿಮೆ ಮಾಡಬೇಕು, ಜಂಕ್ ಫುಡ್ ಅಂತ ಆಹಾರಗಳನ್ನು ಕಡಿಮೆ ಮಾಡಬೇಕು, ಹೊರಗಿನ ಆಹಾರಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಕೆಮಿಕಲ್ಲು ಅಥವಾ ಇನ್ನಿತರ ಆಹಾರಗಳನ್ನು ಸೇವಿಸೋದ್ರ ಮೂಲಕವಾಗಿ ಆಹಾರವನ್ನು ರಾಸಾಯನಿಕವಾಗಿ ಮಾಡಿಬಿಡುತ್ತೆ. ಹಾಗಾಗಿ ಆಹಾರವನ್ನು ಭಾಳ ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲ, ಆ ಬೊಜ್ಜನ್ನು ಕರೆಸಲಿಕ್ಕೆ ಕಠಿಣ ಆಗಬೇಕು, ಯೋಗಾಭ್ಯಾಸಗಳನ್ನು ಮಾಡಬೇಕು. ಯೋಗಿಂಗ್, ಜಾಗಿಂಗ್, ಸೈಕ್ಲಿಂಗ್, ಅನೇಕ ವ್ಯಾಯಾಮಗಳನ್ನು ಮಾಡುವುದರ ಮೂಲಕವಾಗಿ ನಾವು ಆ ಬೊಜ್ಜನ್ನು ಕಡಿಮೆ ಮಾಡಬೇಕು. ಅದು ಕೇವಲ ಒಂದು ದಿನದ ಎರಡು ದಿನದಲ್ಲಿ ಆಗುವಂಥದ್ದಲ್ಲ, ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವುದರ ಮೂಲಕವಾಗಿ ನಿಮ್ಮ ದೇಹದ ತೂಕದ ಬ್ಯಾಲೆನ್ಸ್ ಆಗಿರಬೇಕು, ಅದು ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ಅದರಿಂದ ಅನೇಕ ರೋಗಗಳು ನಿಧಾನಕವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡ, ಈ ಮಾನಸಿಕ ಒತ್ತಡದಿಂದ ಭಾಳಷ್ಟು ಜನರು ತಪ್ಪು ನಿರ್ಣಯಗಳನ್ನು ಮಾಡಿಕೊಳ್ಳೋದೇ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಮನಸ್ಸು ಪ್ರಶಾಂತತೆ ಇರೋದೇ ಇಲ್ಲ, ಮನಸ್ಸು ಕೆರಳು ಹೋಗುತ್ತೆ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಲಿಕ್ಕೆ ಮೂಲ ಕಾರಣವೇ ಮಾನಸಿಕ ಒತ್ತಡ, ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಬರೋದೇ ಇಲ್ಲ. ಅದನ್ನು ಸರಿಯಾಗಿ ಹತೋಟಿಯಲ್ಲಿಡೋದು, ಅದನ್ನು ನಾವೇನು ಮಾಡಬೇಕು? ಧ್ಯಾನ. ಯೋಗದಲ್ಲಿ ಪ್ರಾಣಾಯಾಮ ಮಾಡುವುದರ ಜೊತೆಗೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದಿಂದ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಬೇಕು, ಏಕಾಗ್ರತೆಗೆ ತಗೊಳ್ಬೇಕು. ಯಾವತ್ತೂ ನೀವು ಧ್ಯಾನದಲ್ಲಿ ಬರ್ತೀರೋ ಮನಸ್ಸಿನಲ್ಲಿ ಏನು ತಪ್ಪುಗಳ ನಿರ್ಣಯ ಆಗ್ತಾ ಇದೆ, ನಾನೇನನ್ನು ಸರಿ ಮಾಡಬೇಕು, ಅದನ್ನೆಲ್ಲ ನಿಮ್ಮ ಧ್ಯಾನದಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗಾಗಿ ಆ ಮಾನಸಿಕ ಒತ್ತಡನ ನಿಧಾನಕವಾಗಿ ನಾವು ಕಡಿಮೆ ಮಾಡಬೇಕು ಅಂದರೆ ಅದು ಕೂಡ ಅನುಲೋಮ ವಿಲೋಮ, ಬ್ರೀತಿಂಗ್ ಎಕ್ಸಸೈಜ್, ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಾವು ನಿಧಾನಕವಾಗಿ ನಮ್ಮ ಮನಸ್ಸನ್ನು ಕೂಡ ಪ್ರಶಾಂತಗೊಳಿಸಬಹುದು. ಹಾಗಾಗಿ ನಮ್ಮ ಜೀವನ ಕ್ರಮಗಳು ತಪ್ಪಾಗಿದೆ, ಅದನ್ನು ಈಗಲಾದರೂ ಸರಿಪಡಿಸೋಣ. ಅದರಿಂದ ಬರುವಂಥ ಅನೇಕ ರೋಗಗಳಿದೆ, ಅದನ್ನು ವ್ಯಾಯಾಮ ಮಾಡುವುದರ ಮೂಲಕವಾಗಿ, ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ನಾವು ಕಡಿಮೆ ಮಾಡಿಕೊಳ್ಳೋಣ. ನಾವು ಇವತ್ತು ಕಡಿಮೆ ಮಾಡಿಕೊಳ್ಳಲಿಲ್ಲ ಆದರೆ ಮುಂದೆ ಪಶ್ಚಾತ್ತಾಪಕ್ಕೆ ಒಳಗಾಡಬೇಕಾಗುತ್ತೆ. ಈಗಾಗಲೇ ನಮ್ಮ ಸುತ್ತಮುತ್ತಲೆಲ್ಲ ನಾವು ನೋಡ್ತೀವಿ, ವಯಸ್ಸಾದವ್ರ ಪರಿಸ್ಥಿತಿಗಳನ್ನು ನೋಡ್ತೀವಿ, ಹಾಸಿಗೆ ಮೇಲೆ ಬಿದ್ದಂತಹ ವಯಸ್ಸಾದವರನ್ನು ನೋಡ್ತೀವಿ, ಅವ್ರನ್ನ ನೋಡಿದರೆ ಕನಿಕರ ಆಗುತ್ತೆ. ನಮ್ಮ ಮುಂದಿನ ಭವಿಷ್ಯ ಇದೇ ಥರ ಆಗ್ಬೋದಾ, ಆ ಥರ ಇರ್ಲಿಕ್ಕೆ ಬಯಸ್ತೀರಾ? ಖಂಡಿತವಾಗಿ ಇಲ್ಲ. ಹಾಗಾದರೆ ನಮ್ಮ ಕೊನೆಯ ಗಳಿಗೆ ತನಕ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು, ಸದೃಢವಾಗಿಟ್ಕೊಳ್ಬೇಕು, ಮನಸ್ಸು ಪ್ರಶಾಂತವಾಗಿಟ್ಕೊಳ್ಬೇಕು, ನಾವು ಬದುಕಿರೋ ತನಕವೂ ಆರೋಗ್ಯವಾಗಿರಬೇಕು ಅಂದರೆ ಅದು ಯೋಗ ಮಾಡಬೇಕು. ಹಾಗಾಗಿ ನಮ್ಮ ಜೀವನ ಪದ್ಧತಿಗಳನ್ನು ಸರಿಯಾಗಿ ಇಟ್ಕೊಳ್ಳೋಣ, ಆಹಾರ ಪದ್ಧತಿಗಳನ್ನು ಸರಿಯಾಗಿ ಬಳಸೋಣ, ಅದರ ಜೊತೆಗೆ ಪ್ರತಿದಿನ ಯೋಗಾಭ್ಯಾಸ ಮಾಡೋಣ, ದೈಹಿಕ ಚಟುವಟಿಕೆ ಮಾಡೋಣ, ಪ್ರಶಾಂತವಾಗಿ ಇಲ್ಲಿಗೆ ಧ್ಯಾನವನ್ನು ಮಾಡೋಣ. ಇವೆಲ್ಲ ಮಾಡುವುದರ ಜೊತೆಗೆ ನಮ್ಮ ಮನಸ್ಸು ಪ್ರಶಾಂತವಾಗಿರುವ ಜೊತೆಗೆ ದೈಹಿಕ ಕೂಡ ಸದೃಢವಾಗಿರುತ್ತೆ. ಹಾಗಾಗಿ ಬಂಧುಗಳೇ,
ಈಗೆಲ್ಲ ಇಷ್ಟು

0: ಎಷ್ಟು ತಪ್ಪುಗಳು ಮಾಡಿಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ. ಆದರೆ ಈಗಾಗಲೇ ಅನೇಕ ಯೋಗ ಕ್ಲಾಸ್ಗಳಿದೆ, ಅನೇಕ ಗುರುಗಳಿದ್ದಾರೆ. ಆದಷ್ಟು ನಾವು ಅದನ್ನು ಕಲಿತುಕೊಂಡು ನಮ್ಮನ್ನು ನಾವು ಆರೋಗ್ಯವಾಗಿಟ್ಕೊಳ್ಳುವ. ನಾವು ಆರೋಗ್ಯವಾಗಿದ್ದರೆ ಬೇರೆಯವರಿಗೂ ಕೂಡ ಆರೋಗ್ಯದ ಪರಿಕಲ್ಪನೆ ತಿಳಿಸಬಹುದು. ಹಾಗಾಗಿ ನಮ್ಮೆಲ್ಲರ ಜೀವನವನ್ನು ಸದೃಢಗೊಳಿಸೋಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ಯೋಗವನ್ನು ಪ್ರತಿನಿತ್ಯ ಮಾಡೋಣ. ನಾವೆಲ್ಲರೂ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ. ಸಮಾಜ ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಅದು ಭಾರತ ಆರೋಗ್ಯವಾಗಿರುತ್ತೆ, ಪ್ರಪಂಚ ಆರೋಗ್ಯವಾಗಿರುತ್ತೆ. ಎಲ್ಲರೂ ಆರೋಗ್ಯವಾಗಿದ್ದಾಗ ಅದರ ಅನುಭವ ಬೇರೆ, ಆ ಆನಂದ ಬೇರೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ತಾಂಡವಾಡ್ತಾ ಇದೆ. ಅವರೆಲ್ಲ ಮನಸ್ಸುಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಆ ವಿಕಾರವಾಗಿದೆ. ಅವೆಲ್ಲದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಯೋಗವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಜೀವನವನ್ನು ಸದೃಢವಾಗಿ ಬಳಸ್ಕೊಳ್ಬೇಕು, ಪಾವನವಾಗಿ ಬಳಸಬೇಕು. ಬಂಧುಗಳೇ, ನಾವೆಲ್ಲರೂ ಇಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಕಲ್ಪವನ್ನು ಮಾಡೋಣ. ಈಗಲಾದರೂ ಯೋಗವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಜೀವನವನ್ನು ಆರೋಗ್ಯಮಯವಾಗಿಟ್ಕೊಳ್ಳೋಣ. ನಮ್ಮ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾವು ಯೋಗವನ್ನು ಮಾಡಿ ಇನ್ನೊಬ್ಬರಿಗೂ ಆರೋಗ್ಯವನ್ನು ತಿಳಿಸೋಣ. ನಮ್ಮ ಕುಟುಂಬ ಆರೋಗ್ಯವಾಗಿರುವ ಜೊತೆಗೆ ಸಮಾಜದ ಆರೋಗ್ಯದ ಪರಿಕಲ್ಪನೆಯನ್ನು ಕೂಡ ಮಾಡೋಣ. ಬಂಧುಗಳೇ, ಬನ್ನಿ ಯೋಗ ಮಾಡೋಣ, ಆರೋಗ್ಯವಾಗಿರೋಣ.
1: ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:13. ಚಿತ್ರಗೀತೆಗಳು. ಮಧುರ ಸಂಗಮ ಚಿತ್ರದ ಒಂದು ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕಾಂತಾರ ಎ ಲೆಜೆಂಡ್ ಭಾಗ ಒಂದು ಚಿತ್ರದ ಗೀತೆ ಅಜನೀಶ್ ಬಿ ಲೋಕನಾಥ್ ಮೈಮೆ ರಾಮದಾಸ್ ಅವರ ಧ್ವನಿಯಲ್ಲಿದೆ. ಶಶಿರಾಜ್ ಕಾವೂರ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್.

ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಸಲ್ಯೂಟ್ ಚಿತ್ರದ ಗೀತ ಕೇಳಿದ್ರಿ. ಭರತ್ ಬಾಬು ಅವರ ಗೀತ ರಚನೆಗೆ ರಾಜ್ ಭಾಸ್ಕರ್ ಸಂಗೀತ ನೀಡಿದ್ದರು. ಆಕಾಶವಾಣಿ ಬೆಂಗಳೂರು, ಸಮಯ 8:09:36. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಆರಂಭದಲ್ಲಿ ಬಿಎಂ ಶ್ರೀಯವರ ರಚನೆಯನ್ನು ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

ರಾಷ್ಟ್ರೀಯ ನಾಟಕ ವಿಧವಾ ತಾಯಿ. ಮೂಲ ಮುನ್ಷಿ ಪ್ರೇಮಚಂದ್. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡ ಅನುವಾದ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ರಾಷ್ಟ್ರೀಯ ನಾಟಕ ವಿಧವಾ ತಾಯಿ.

0: ನಮಸ್ಕಾರ, ನಾನು ಈ ನಾಟಕದ ಸೂತ್ರಧಾರ. ಈಗ ಇಲ್ಲಿ ಅಯೋಧ್ಯನಾಥ ಲಾಲ್ಜಿಯವರ ನಿಧನ ಆಗಿದ. ಅವ್ರದ್ದು ಸುಖದ ಸಾವು. ಅವ್ರಿಗೆ 4 ಗಂಡು ಮಕ್ಕಳು, ಒಬ್ಬ ಮಗಳಿದ್ದಾಳೆ. ಒಂದು ದೊಡ್ಡ ಮನೆ, 2 ತೋಟ, ಸಾಕಷ್ಟು ಬಂಗಾರ, ಹಣ, ಒಟ್ಟಾರೆ ಸಾಕಷ್ಟು ಉಳಿಸಿ ಹೋಗ್ಯಾರ. ದೊಡ್ಡ 3 ಗಂಡು ಮಕ್ಕಳು ಮದುವೆ ಆಗ್ಯದ. ಇನ್ನ ಕೊನೆಯವ ಸೀತಾನಾಥ, ಅವ ಇನ್ನೂ ಕಲೀಲಿಕತ್ತಾನ. ಹಂಗ ಮಗಳದು ಮದುವೆ ಆಗಿಲ್ಲ. ಲಾಲ್ಜಿ ಅವರ ಪತ್ನಿ ಫೂಲಮತಿ ಈಗ ವಿಧವೆ, ಆದರೂ ಎಲ್ಲವನ್ನೂ ನಿಭಾಯಿಸುವ ಛಾತಿಯವಳು.
1: ಕಾಂತನಾಥ, ಇದೇನು ಹಿಟ್ಟು ಬರೀ 3 ಚೀಲ ತಂದೆಯಲ್ಲೋ? ನಾನು 5 ಚೀಲ ತರ್ಲಿಕ್ಕೆ ಹೇಳಿದ್ನಪ್ಪ, ಮತ್ತೆ ತುಪ್ಪದ ಡಬ್ಬಿ 5 ತಂದಿರಿ, ನಾನು 10 ಡಬ್ಬಿ ತರ್ಲಿಕ್ಕೆ ಹೇಳಿದ್ದೆ. ಇವತ್ತು 12ನೇ ದಿವಸ ಶ್ರಾದ್ದ, ಊರಿನ ಜನ ಎಲ್ಲ ಊಟಕ್ಕೆ ಬರ್ತಾರೆ ಅನ್ನೋದು ಮರ್ತ ಬಿಟ್ಟಿರೇನು? ಬಾವಿ ತೊಡಿದ ಮನುಷ್ಯಾಗ ಕುಡಿಯಾಕ ನೀರಿಲ್ಲ, ನಾಚಿ ಆಗುದಿಲ್ಲ ನಿಮಗೆ?
2: ಅವ್ವ, ನಾವೆಲ್ಲ ಮಾತಾಡಿಕೊಂಡ ಎಷ್ಟೆಷ್ಟು ಬೇಕೋ ಅಷ್ಟು ತಂದೇವಿ, ಹೆಚ್ಚಿಗೆ ತಂದು ಕೆಡಿಸೋದ್ಯಾಕ ಅಂತ
1: ಅಂದ್ರೆ ನನ್ನ ಮಾತೆ ಕಿಮ್ಮತ್ತಿಲ್ಲ ಅನ್ನಂಗಾತು.
2: ಇಲ್ಲ ಅಂತ ಯಾರು ಹೇಳ್ತಾರವ್ವ, ಆದ್ರೆ ಲಾಭ ಹಾನಿನೂ ನೋಡ್ಬೇಕಲ್ಲ. ಎಷ್ಟು ಬೇಕೋ ಅಷ್ಟು ತಂದ್ರೆ ಸಾಕು, ಜಾಸ್ತಿ ಸಾಮಾನು ತಂದು ಖರ್ಚಾಗದ ಉಳಿದ್ರೆ ನಿನಗೆ ನುಕ್ಸಾನ ಇಲ್ಲೇನು?
1: ಅಲ್ಲಪ್ಪ, ನನ್ನ ಫಾಯ್ದೆ ನುಕ್ಸಾನ ಚಿಂತೆ ನೀವು ಮಾಡಬೇಡ್ರಿ. ತಿಳಿತಾ ನೋಡು, ಈಗಿಂದೀಗ ಹೋಗಿ ತುಪ್ಪ ಡಬ್ಬಿ ತಗೊಂಬ. ಏನು ಸರಿಯಾಗಿ ಕೇಳಿಸ್ಕೋ, ನಾ ಹಾಕಿದ ಗಿರಿ ದಾಟುವಂಗಿಲ್ಲ, ಹುಷಾರ.
2: ಆದ್ರ ಅದು
1: ಈಗ ನೀನು ಏನು ಹೇಳಬೇಡ ನನಗೆ. 4 ಜನ ಏನ್ ಮಾತಾಡ್ಕೊಂಡಿರಿ, ತಿಸ್ಮಾರಿ ಆಗಿರೇನು? ಹಾ, ಹೋಗ್ ನೋಡಿ.
2: ಅವ್ವ, ನಾ ಹೇಳುದು ಕೇಳು.
1: ಏನ್ ಕೇಳುದದ? ನೀವೆಲ್ಲ ಸೇರಿ ನನಗ ಅಪಮಾನ ಮಾಡಕ್ ನಿಂತೀರಿ. ತಮ್ಮ, ಇದಕ್ಕೆಲ್ಲ ಅನುಭವ ಬೇಕು. ದೊಡ್ಡ ಸಸಿಗೆ ಇಷ್ಟು ಜನಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ತಿಳುವಳಿಕೆ ಬೇಡ. 4 ಜನ ಬಂದಾಗ ಅಡಿ ಕಡಿಮೆ ಬಿದ್ರೆ ಏನು ಮಾಡ್ತೀರಿ? ನಗ ಪಾಟ್ಲು. ನಿಮ್ಮ ತಂದಿಲ್ಲಂತ ನೀವು ಮಾಡಿದ್ದ ಕಾರ್ಬಾರ್ ಆಗೈತಿ. ಅವ್ರಿಲ್ಲಂದ್ರೆ ಏನಾಯ್ತು? ನಾ ಇನ್ನೂ ಜೀವಂತಿದ್ದೀನಿ.
2: ಹಂಗಲ್ಲವ್ವ, ನೀ ಹಿಂದೆ ಮುಂದೆ ನೋಡಿದ ಮಾತಾಡ್ಲಿಕ್ಕೆ ಶುರು ಮಾಡ್ತಿ.
1: ನಡಿ ನಡಿ, ಹೇಳಿದ ಕೆಲಸ ಮಾಡ್ಕೊಂಡ್ ಬನ್ನಡಿ.

0: ಬಡಿ ಬಹು.
1: ಅತ್ತೆಯವ್ರ,
0: ತಿಜೋರಿ ಬಾಗ್ಲ ಯಾಕೆ ತೆಗಿಲಿಕ್ಕತ್ತಿ? ನಾನು ತೆಗಿ ಅಂತ ಹೇಳಿದ್ದೆ ನಿನಗ.
1: ಪ್ಯಾಟಿಯಾಗ ಸಾಮಾನು ಯಾರು ಪುಗ್ಸಟ್ಟಿ ಮಾರೋದಿಲ್ಲ ಅತ್ತಿ, ದುಡ್ಡು ಕೊಟ್ಟೇ ತರಬೇಕಾಗ್ತದ.
0: ನೀವು ಏನೇನು ಸಾಮಾನು ಎಷ್ಟೆಷ್ಟು ತಂದಿರಿ ಯಾರಿಗೆ ಗೊತ್ತು? ಸರಿ ಲೆಕ್ಕ ಆಗೋರ್ಗೂ ದುಡ್ಡು ಕೊಡೋದಿಲ್ಲ ನಾನು.
1: ಎಲ್ಲ ಲೆಕ್ಕಾಚಾರ ಆಗ್ಯದ.
0: ಆಗ್ಯದಂದ್ರೆ ಯಾರು ಮಾಡಿದ್ರು?
1: ಯಾರು ಮಾಡ್ಯಾರ ಅಂದ್ರೆ ಗಂಡು ಮಕ್ಕಳೆಲ್ಲ ಸೇರಿ ಮಾಡ್ಯಾರ. ಅವ್ರಿಗೆ ಕೇಳ್ರಿ, ನನಗೆ ಇವರು ದುಡ್ಡು ತಗೊಂಡ್ಬಾ ಅಂತ ಹೇಳಿದ್ರು, ಅದಕ್ಕೆ ತಿಜೋರಿ ಬಾಗ್ಲ ತೆಗೆದೆ.
0: ಯಾರು ಹೇಳಿದ್ದು? ತಾನ ಮನಿ ಯಜಮಾನ ಅಂತ ತಿಳ್ಕೊಂಡೆ ನಿನ್ನ ಗಂಡ. ಅವ ಈ ಬಾಳ ದೊಡ್ಡ ಮನುಷ್ಯ ಆಗ್ಯಾನಲ್ಲ.
2: ಅವ ನಾ ಹೇಳುದು ಕೇಳು, ಸುಮ್ಮಾಗು.
0: ಹೌದಪ್ಪ, ನೀ ಹೇಳಿದ ಬುದ್ಧಿ ಮಾತು ನನ್ ಯಾರು ಹೇಳಬೇಕು? ಅಲ್ಲ, ಊಟಕ್ಕೆ ಬಂದವ್ರಿಗೆ ಒಂದ ಪಂಕ್ತಿ ಒಳಗೆ ಕೂಡಿಸಿರಿ. ಅಂದ್ರೆ ಎಲ್ಲ ಗಡಿಬಿಡಿ ಮಾಡಿ ಬಂದವ್ರಿಗೆ ಹೊತ್ತು ಹಾಕಿ ನೀವೆಲ್ಲ ಹೊಟ್ಟೆ ತುಂಬ ಹೊಡೆದು ನಿದ್ದೆ ಮಾಡ್ಬೇಕಂತ ಮಾಡಿರನ. ಇವತ್ತ ನಿಮ್ ತಂದಿಲ್ಲಂತ ನಿಮ್ದು ಮಾಡಿದ್ದ ಕಾರ್ಬಾರ್ ಆಗೈತಿ. ನಡ್, ಜನರು ಊಟಕ್ಕೆ ಲಕ್ಷ ಕೊಡ್.
2: ಏ ಹೇಳಿದ್ ಕೇಳಿಸ್ತಿಲ್ಲೋ, ದುಡ್ಡು ತಗೊಂಡ್ ಹೋಗೋ.
1: ಆತಾತು, ಅದ್ರ ಸಲುವಾಗಿ ತಿಜೋರಿ ಬಾಗ್ಲ ತೆಗಿಲಿಕ್ಕತ್ತಿದ್ದೆ.
2: ಆತಾತು.

0: ತಗೊಂಬ ಹೋಗು. ನಾ
1: ಹೋಗ್ತೀನಿ
0: ಅವ್ವ.
1: ನೋಡಿರ ನೋಡು ಏನ್ ಗದ್ಲದು. ಏ ಸೀತಾನಾಥ
2: ಓವ್ವ,
1: ಅಲ್ಲಿ ನೋಡು ಜನ ಯಾಕ ಎದ್ದು ಹೋಗ್ಲಿಕ್ಕತ್ತಾರ.
2: ಅವ್ವ, ಬಡಿಸಿದ ಪಲ್ಯದೊಳಗ ಸತ್ ಇಲಿ ಬಿದ್ದದಂತ ಎಲ್ಲಾ ಜನ ಬಡಿಸಿದ ಊಟ ಬಿಟ್ಟು ಹೊಂಟಾರ.
1: ಏನು
2: ಹ್ಮ್
1: ಊಟದಾಗ ಸತ್ ಇಲಿ ಬಿದ್ದದ?
2: ಹೌದವ್ವ.
1: ಅಯ್ಯೋ ದೇವ್ರಿ, ಇದೇನಾತಪ್ಪ ಅಂತೀನಿ. ಸತ್ ಇಲಿ ಬಿದ್ದು ಊಟನ ಮಂದಿ ಹೆಂಗ್ ಮಾಡ್ಯಾರಪ್ಪ? ಮಾಡಿದ್ದೆಲ್ಲ ಮಣ್ಣು ಪಾಲಾತು, ಸಾವಿರಾರು ರೂಪಾಯಿ ನೀರಾಗ ಹೋಮ ಮಾಡ್ದಂಗಾತು. ನಿಮಗೇನು ನಾಚಿಗೆ ಮರ್ಯಾದೆ ಏನೂ ಇಲ್ಲನಪ್ಪ. ತಂದೆಯವ್ರ ಶ್ರಾದ್ದಕ್ಕೆ ಬಂದವ್ರಿಗೆ ಅಪಮಾನ ಮಾಡಿದ್ರಿ, ಅವ್ರ ಆತ್ಮಕ್ಕೆ ಶಾಂತಿನರ ಹೆಂಗೆ ಸಿಕ್ಕಿತು? ಮುಂದೆ ನಮ್ಮ ಮನೆ ಬಾಗಿಲಿಗೆ ಯಾರೂ ಬರಲಾರ್ದಂಗೆ ಮಾಡಿದ್ರಲ್ಲೋ.
0: ಅವ್ವ ಯಾಕೃತಿ ಸುಮ್ಮಾಗು, ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗ್ಯದ, ಅಪರಾಧ ಆಗ್ಯದ, ಒಪ್ಕೋತೀವಿ ನಾವು. ಆದರೆ ಅದಕ್ಕಂತ ಪ್ರಾಣ ತಗೋತೀನು ಹೇಳು. ಕೆಲವೊಂದ್ಸಲ ತಪ್ಪು ಆಗ್ತಾವ, ಯಾರೂ ಬೇಕಂತ ಮಾಡೋದಿಲ್ಲ. ನಾವು ಜೀವ ಕೊಟ್ಟು ನಿನಗೆ ಆರಾಮಾಗುವಂಗಿದ್ರೆ ಹಂಗ ಮಾಡ್ತೀವಿ, ನಮ್ಮನ್ನ ಕೊಂದು ಹಾಕು.
1: ಹೌದಾತಪ್ಪ, ತಪ್ಪು ನಿಮ್ದಲ್ಲ. ಇಂಥ ದಿನ ನೋಡ್ಲಿಕ್ಕೆ ನಾನಿನ್ನು ಬದುಕಿದ್ದೀನಲ್ಲ. ನನ್ನ ಹಣೆ ಬರ್ನೋ, ನನ್ನ ಹಣೆ ಬರ.
3: ನಮಗೇನು ಗೊತ್ತು, ಆ ಕುಂಬದಂಗೆ ಇಷ್ಟು ಸಣ್ಣ ಕೆಲಸನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ತರಕಾರಿ ಬೇಯಿಸೋ ಮುಂದ ಸರಿಯಾಗಿ ನೋಡ್ಬೇಕಾಗಿತ್ತು. ಇದ್ರಾಗ ನಮ್ದೇನು ತಪ್ಪದ?
2: ಅವ್ವ ಚಿಕ್ಕಂಗ್ ಮಾತಾಡ್ಬೇಡ, ಇದ್ರಾಗ ಕುಂಬದಾಳ ತಪ್ಪು ಇಲ್ಲ, ನಿನ್ ತಪ್ಪು ಇಲ್ಲ. ಕೈ ತಪ್ಪಿ ಆಗಿದ ಕೆಲಸಿದು ನೋಡು. ಎಷ್ಟು ಮಂದಿ ಅಡಿಗೆ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಇಂಥ ತಪ್ಪು ಹಾಗೆ ಆಗ್ತಾವು. ಪಲ್ಯ ಹಾಕುವ ಮುಂದೆ ಸರಿಯಾಗಿ ನೋಡ್ಬೇಕಾಗಿತ್ತು. ಆ ತರಕಾರಿ ರಾಶಿ ಒಳಗ ಇಲಿ ಸತ್ ಬಿದ್ದು ಯಾರಿಗೆ ಗೊತ್ತಿತ್ತು ಹೇಳು?
1: ಹೌದೌದಪ್ಪ, ಬುದ್ಧಿ ಅಂತೂ ಮೊದ್ಲೇ ಇಲ್ಲಿ ನಿನಗ. ಮತ್ತೀಗ ದೊಡ್ಡ ದೊಡ್ಡ ಮಾತಾಡ್ತಾನೆ, ನಡಿ ನಡಿ.
2: ಏನು ದೊಡ್ಡ ಮಾತು? ನಾವೇನು ದೊಡ್ಡ ತಪ್ಪು ಮಾಡಿವನು? ಯಾರಿಗೇನು ಚೂರಿ ಹಾಕ್ಯವನು? ನಾವು ಉಪ್ಪು ಸಕ್ಕರೆ ಹಿಟ್ಟು ಹಾಕ್ಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಕೆಲವೊಮ್ಮೆ ತಪ್ಪು ಆಗ್ತಾವೆ.
1: ಕಾಂತ, ಏನು ಮಾತಾಡ್ತೀವ ನೀನು? ಸತ್ ಇಲಿ ತಿನ್ನಿಸಿ ಬಂದವರ ಧರ್ಮ ಪ್ರಶ್ನೆ ಮಾಡ್ತೀನಿ
2: ಅಲ್ವಾ? ಹಳೆ ಕಾಲದ ಮಾತಾಡ್ಲಿಕ್ಕೆ ಹತ್ತಿಯಲ್ಲ, ಇದ್ರಾಗ ಧರ್ಮ ಭ್ರಷ್ಟ ಆಗುವಂತದ್ದು ಏನದ ಹೇಳು? ಊಟದ ಎಲೆ ಬಿಟ್ಟು ಹೋದವರು ಎಲ್ಲಾ ಧರ್ಮವಂತರು ಅಂತ ತಿಳ್ಕೊಂಡೆ ನೀನು?
1: ದೇವ್ರ, ನಿನ್ನ ಬಾಯಿಯೊಳಗ ಇಂಥ ಮಾತು ಬರ್ಲಿಕ್ಕೆ ಹತ್ಯಾವ ಅಂದ್ರ ಆ ಧರ್ಮನ ದೇವ್ರ ಕಾಪಾಡ್ಬೇಕು. ನಡ್ರಿ ನಡ್ರಿ, ಊಟ ಮಾಡಿ ಹೊದ್ದು ಮಲ್ಕೋರಿ. ಚಿಂತೆ ನಿಮಗಿಲ್ಲ, ದೇವ್ರು ನನಗ್ ಕೊಟ್ಟಾನ, ನನಗ್ ಕೊಟ್ಟಾನ ಚಿಂತೆನ.

0: ಉಮಾನಾಥ, ದಯಾನಾಥ, ಸೀತಾನಾಥ
1: ಅಲ್ಲ.
0: ಹಾ ನೋಡ್ರಿ, ಮುರಾರಿ ಲಾಲ್ ಅವ್ರ ಮನೆಗೆ ಹೆಣ್ಣು ಕೊಡೋದು ಅಂತ ಅಪ್ಪ ಹೇಳ್ತಿದ್ರು.
1: ಹೌದು,
0: ಆದ್ರೆ ಈಗ ಅಪ್ಪ ಇಲ್ಲ, ಅವ್ರ ಜೋಡಿನ ಅವ್ರ ಮಾತು ಹೋತು.
1: ಹಂಗಂತೆ
0: ನೋಡು, ಮುರಾರಿ ಪಂಡಿತರು ವಿದ್ವಾನ್ ಇದ್ದಾರೆ, ಸದ್ಗುಣಿ ಇದ್ದಾರೆ, ಹೌದು. ಆದ್ರೆ ತನ್ನ ವಿದ್ಯಾ ಮತ್ತು ವ್ಯಕ್ತಿತ್ವವನ್ನು ಹಣಕ್ಕಾಗಿ ಮಾರಿಕೊಳ್ಳೋರನ್ನ ನಂಬೋ ಹಂಗಿಲ್ಲ. ಇಂಥ ವ್ಯಕ್ತಿ ಮನೆಗೆ ನಮ್ಮ ಕುಮದಾಳನ್ನು ಕೊಡೋದು ನನಗೆ ಸರ್ವಥಾ ಒಪ್ಪಿಗೆ ಇಲ್ಲ. ವರದಕ್ಷಿಣೆ ಇಲ್ಲದ ಮದುವೆ ಮಾಡ್ಕೋತೀವಿ ಅಂದ್ರೆ ಸಹಿತ ನಾವು ಒಪ್ಪೋದಿಲ್ಲ. 10 ಲಕ್ಷ ರೂಪಾಯಿ ಮದುವೆಗೆ ಕೊಡೋರು ಯಾರು?
1: ಹೌದು,
0: ಸಾಧ್ಯ ಇಲ್ಲ. ಅವರು ಬೇರೆ ಸಂಬಂಧ ಹುಡುಕ್ಲಿ, ಈಗ ನಮ್ಮ ಹತ್ರ 20 ಲಕ್ಷ ರೂಪಾಯಿ ಏನ್ಪ ಅಂದ್ರೆ ಒಬ್ಬೊಬ್ಬರಿಗೆ 5-5 ಲಕ್ಷ ಬಂದಂಗಾತು. ಮದುವೆಗಂತ ನಾವು 100,000 ಗಟ್ಟಲೆ ಖರ್ಚು ಮಾಡಿದ್ರ ಮುಂದ ಆಕಾಶ ನೋಡ್ಬೇಕಾಗಿತ್ತು.
2: ಹೌದಣ್ಣ, ನನಗೂ ದವಾಖಾನೆ ಶುರು ಮಾಡ್ಬೇಕಂದ್ರ ಈಗ 5 ಲಕ್ಷ ರೂಪಾಯಿ ತುಂಬಾ ಅವಶ್ಯಕತೆ ಅದ. ನನಗೆ ಬರೋ ಪಾಲಿನ್ಯಾಗ ನಾನು ಒಂದು ಪೈಸಾನು ಕೊಡೋದಿಲ್ಲ ನೋಡ್ ಮತ್ತೆ. ಅಲ್ಲ, ದವಾಖಾನೆ ಶುರುವಾದ ಕೂಡಲೇ ಕೈಯಾಗ ದುಡ್ಡು ಬಾ ಅಂದ್ರೆ ಇಲ್ಲಿಂದ ಬರಬೇಕು?
3: ನೋಡ್ರಪ್ಪ, ನನ್ನ ವಿಚಾರ ಅಂತೂ ಬೇರೆನದ. ನಾನು ಒಂದು ಪತ್ರಿಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿನಿ. ಪ್ರೆಸ್ಸು ಪತ್ರಿಕೆ ಅಂದ್ರ 10 ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕಾಗ್ತದೆ. ಬರೇ ಬೇರೆ ಪತ್ರಿಕೆಗಳಿಗೆ ಲೇಖನ ಬರೋದು ಜೀವನ ಮಾಡೋದು ಭಾಳ ಕಷ್ಟ ಐತಿ.
0: ಅಲ್ಲೋ ದಯಾನಾಥ, ಸಿಕ್ಕಿದ ಲೇಖನನ ಯಾರು ಪ್ರಕಟಿಸ್ತಾರೆ ಹೇಳು? ಏನು ಪತ್ರಿಕೆಯವ್ರು ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೇನು? ಲೇಖನ 4 ಮಂದಿ ಓದುವಂಗಿರ್ಬೇಕೇನಪ್ಪ.
3: ಅಣ್ಣ, ನನ್ನ ಲೇಖನ ಓದುಗರು ಭಾಳ ಮೆಚ್ಚಿಕೊಂಡು ಪ್ರತಿಕ್ರಿಯೆ ನೀಡ್ತಾರೆ. ಹಿಂಗಾಗಿ ನಾ ಅಡ್ವಾನ್ಸ್ ಹಣ ತಗೊಳ್ದ ಯಾವ ಪತ್ರಿಕೆಗೂ ಬರೀದಿಲ್ಲ ನೋಡು.
0: ನಾನು ನಿಂದು ಹೇಳೋದಿಲ್ಲಪ್ಪ, ಬೇರೆದವರಿಗೂ ಹಿಂಗೆ ಮಾಡ್ತಾರೇನು? ಎಲ್ಲ ಲೇಖಕರಿಗೂ ಗೌರವಧನ ಸಿಗ್ತದ ಅಂತ ಹೇಳಿ ಬರುವಂಗಿಲ್ಲ.
4: ಅಯ್ಯ ಬಿಡ್ರಿ ಈ ಎಲ್ಲ ಮಾತನ್ನು, ಮದುವೆ ಬಗ್ಗೆ ಮಾತಾಡ್ರಿ. ವಧು ಹಣೆ ಬರಹ ಚಲೋ ಇದ್ರ ಕೊಟ್ಟ ಮನೇನೆ ಸ್ವರ್ಗ ಮಾಡಿ ಆರಾಮ ಇರ್ತಾಳ. ಅದೃಷ್ಟ ಇರದಿದ್ರ ಶ್ರೀಮಂತರ ಮನೆಗೆ ಹೋದ್ರು ದರಿದ್ರತನ ತರ್ತಾಳ.

0: ಹೌದು
1: ಖರೆ.
2: ಅದೂ ಅಲ್ಲದ ಇದೇ ವರ್ಷ ನಮ್ಮ ಸೀತಾನಾಥನ ಮದುವೆನೂ ಮಾಡಬೇಕಾಗಿದೆ.
3: ಅಣ್ಣ ನಿಮಗ ನನ್ನ ಮದುವೆ ಕಾಳಜಿ ಬೇಡ. ಹ್ಞೂ, ಯಾವುದಾದ್ರೂ ಒಳ್ಳೆ ಕೆಲಸ ಸಿಗುತ್ತಾನ ನಾನು ಮದುವೆ ಚಿಂತೆ ಮಾಡುವುದೇ ಇಲ್ಲ. ಈ ಹೊತ್ತು ದೇಶಕ್ಕೆ ನನ್ನಂತಹ ಯುವಕರ ಅವಶ್ಯಕತೆ ಬಹಳದ. ನನಗೆ ಸಿಗೋ ದುಡ್ಡು ನೀವು ಕುಮದಾನ ಮದುವೆಗೆ ಬಳಸಬಹುದು. ಎಲ್ಲ ವಿಷಯ ನಿರ್ಧಾರ ಆದಮೇಲೆ ಪಂಡಿತ್ ಮುರಾರಿ ಲಾಲ್ ಅವರ ಸಂಬಂಧ ಕಡ್ಕೊಳ್ಳೋದು ಯಾಕೋ ಸರಿ ಅನ್ಸೋದಿಲ್ಲ.
0: ಹೌದಪ್ಪ ಸೀತಾನಾಥ, ಆದ್ರೆ ಸಂಬಂಧ ಉಳಿಸ್ಕೊಳ್ಬೇಕಂದ್ರೆ 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಲ್ಲ.
3: ಅಲ್ಲಣ್ಣ, ನಾನು ನನ್ನ ಪಾಲಿನ ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ.
0: ಅಲ್ಲೋ, ಇನ್ನು 5 ಲಕ್ಷ ಅದೇನು ಗಿಡದಾಗಿಂದ ಉದುರ್ತಾವೇನು?
3: ಹಿಂಗೆ ಮಾಡೋಣ, ಮುರಾರಿ ಲಾಲ್ ಅವರಿಗೆ ಸ್ವಲ್ಪ ಕಡಿಮೆ ಖರ್ಚು ಮಾಡಲಿಕ್ಕೆ ಹೇಳೋಣ. 5 ಲಕ್ಷ ರೂಪಾಯಿದಾಗ ಆರಾಮಾಗಿ ಮದುವೆ ಮಾಡೋಣ.
0: ಹ್ಞೂ ಕಾಂತಣ್ಣ, ಕೇಳಕ್ಕೆ ಹತ್ತಿ ಎನ್ನಿ ನೀವು ಮಾತು.
2: ಹ್ಞೂ ಪಾಪ ಸೀತಾನಾಥಗೆ ಏನು ಗೊತ್ತು?
1: ಅಲ್ಲ, ಇದರಿಂದ ನಿಮಗೇನು ನುಕ್ಸಾನ ಆಗ್ತದಂತೆ? ನಾನು ಮುರಾರಿ ಪಂಡಿತ ನಮ್ಮ ವೈರಿ ಅಂತೂ ಅಲ್ಲಲ್ಲ. ಅದೂ ಅಲ್ಲದೆ ನಮ್ಮ ಪೈಕಿ ಸೀತಾನಾಥ ತನ್ನ ಪಾಲಿನ ದುಡ್ಡು ತ್ಯಾಗ ಮಾಡಲಿಕ್ಕೂ ಮುಂದೆ ಬಂದಾನ. ಈಗ ಅವಾಗ ಅರ್ಜೆಂಟ್ ಆಗಿ ಅಂತ ಕೆಲಸ ಮಾಡೋದು ಏನಿಲ್ಲ. ಮುಂದೆ ಪರೀಕ್ಷೆ ಪಾಸ್ ಆದ್ಮೇಲೆ ಸರ್ಕಾರದ ಏನಾದರೂ ಕೆಲಸ ಇಲ್ಸ ಸಿಗ್ಬೋದು.
2: ಏ ದಯಾ, ಸೀತಾನಾಥ ಬೋಳೆ ಮನಸ್ಸಾಯ್ತ ನೆನಪ ಅವಾಗ ಇದು ಗೊತ್ತಿಲ್ಲ. ಒಮ್ಮೊಮ್ಮೆ 1 ರೂಪಾಯಿ ಸಹಿತ 1 ಲಕ್ಷಕ್ಕೆ ಸಮ ಆಗ್ತದಂತ ಯಾರಿಗೆ ಗೊತ್ತು? ನಾಳೆ ನೌಕರಿ ಸಲುವಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಬಂದರೂ ಬರ್ಬೋದು. ಆವಾಗ ವಿದೇಶಕ್ಕೆ ಹೋಗೋ ಬರೋ ಖರ್ಚು ಹ್ಯಾಂಗ ಮಾಡ್ತಾನೆ ಹೇಳು. ಸಿದಾನಾಥ, ನಾ ಏನು ತಪ್ಪು ಹೇಳಿಕತ್ತೆ ನೆನಪ?
3: ಹ್ಞೂ ಅಣ್ಣ, ಹಂಗಾದಾಗ ನನಗೆ ರೊಕ್ಕದ ಅವಶ್ಯಕತೆ ಬರ್ಬೋದು ಅನ್ನಿಸ್ತದೆ.
2: ಹ್ಞೂ, ಹಂಗಂದ್ರೆ ನಿನ್ನ ಪಾಲಿನ ರೊಕ್ಕ ತಗೋಂತ ಯಾಕೆ ಹೇಳ್ತೀ?
3: ಹಂಗಂದ್ರೆ ಅಣ್ಣ, ನಿಮಗೇನು ಸರಿ ಅನ್ನಿಸ್ತದ ಹಂಗೆ ಮಾಡಿರಿ. ನಾನು ವಿದೇಶಕ್ಕೆ ಹೋಗ್ದಿದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಕುಮುದ ಒಳ್ಳೆ ಮನೆ ಸೇರಬೇಕು.
2: ಅಲ್ಲಪ್ಪ, ನೀ ಹಿಂಗೆ ಯಾಕೆ ವಿಚಾರ ಮಾಡ್ತಿ? ಕಡಿಮೆ ಖರ್ಚೊಳಗೆ ಮದುವೆ ಆಗುವಂಥ ಸಂಬಂಧ ನೋಡೋದು ಒಳ್ಳೇದಲ್ಲೇನು?
0: ಹೌದು.
2: ಅಂದಂಗೆ ಪಂಡಿತ ದೀನದಯಾಳ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ?
0: ಏ, ಅವರು ತುಂಬ ಒಳ್ಳೆ ವ್ಯಕ್ತಿ. MA BA ಆಗದೇ ಇದ್ದರೂ ಪರವಾಗಿಲ್ಲ, ತಮ್ಮ ಪೌರೋಹಿತ್ಯ ಕೆಲಸದಿಂದ ಸಾಕಷ್ಟು ಸಂಪಾದನೆ ಮಾಡ್ತಾರೆ ಅವರು.
1: ಇದೆಲ್ಲ ಸರಿ ಅಣ್ಣ, ಅವಾಗ ಒಂದು ಮಾತು ಕೇಳಿದ್ರೆ ಚಲೋ ಆಗೋದಿಲ್ಲ.
2: ಅವನ ಬಾಯಾಗ ಬರೀ ಮುರಾರಿಲಾಲ್ ಹೆಸರು ಅದ, ಅವಾಗ ಗೊತ್ತಿಲ್ಲ. ಈಗ ಕಾಲ ಸಾಕಷ್ಟು ಬದಲಾಗಿದಂತ. ಕುಮದಾಳನ್ನು ಮುರಾರಿ ಪಂಡಿತರ ಮನೆಗೆ ಕಳಿಸೋದು ಅಂತ ಅಕ್ಕಿ ವಿಚಾರದ. ಹಂಗೇನಾರ ಆದ್ರೆ ನಾವು ಬದುಕೋದು ಕಷ್ಟ ಆದೀತು.
0: ಅಣ್ಣ, ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ.
2: ಏನದು?
0: ಅವ್ವ ತನ್ನ ಬಂಗಾರ ಒಡವಿ ವಸ್ತ್ರ ಎಲ್ಲನೂ ಕುಮದಾಳಿಗೆ ಕೊಡೋದು ಗ್ಯಾರಂಟಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ.
2: ಹೌದು, ಇದ್ರ ಬಗ್ಗೆ ನಮಗೇನು ಮಾಡ್ಲಿಕ್ಕೆ ಬರೋದಿಲ್ಲೇನಪ್ಪ. ಯಾಕಂದ್ರೆ ತಾಯಿಯಿಂದ ಬಂದ ಸ್ತ್ರೀಧನ ಅಕ್ಕಿದ, ಅದ್ರ ಮೇಲೆ ಅಕ್ಕಿಗೆ ಪೂರ ಅಧಿಕಾರದ ಏನಪ್ಪ.
0: ಇದು ಒಪ್ಪ ಮಾತಲ್ಲ ಬಿಡು, ಇದೆಲ್ಲ ಕಾನೂನಿಗೆ ವಿರುದ್ಧ ಅನ್ನಿಸ್ತದ. ಇಡೀ ಆಸ್ತಿಗೆ ನಾವು 4 ಜನ ಪಾಲುದಾರಿದ್ದೀವಿ, ಮತ್ತು ಈ ಎಲ್ಲ ಒಡವಿಗಿನೂ ಅವು ಮಾತ್ರ ಒಡತಿ ಅನ್ನೋದನ್ನು ನಾವು ಒಪ್ಪೋದಿಲ್ಲ.
1: ಹೌದೌದು,
0: ಈ ಎಲ್ಲ ಒಡವಿಗಳ ಸಹಾಯದಿಂದನೇ ಅವ್ವ ಈ ಕುಮದಾಳ ಮದುವಿನ ಮುರಾರಿ ಪಂಡಿತರ ಮಗನ ಜೊತೆ ಮಾಡ್ತಾಳೆ. ನೀ ಹ್ಞೂ ಅಂದ್ರೆ ಅಣ್ಣ ನಾ ಅವನ ಜೊತೆ ಮಾತಾಡ್ತೀನಿ.
2: ನೋಡಪ್ಪ, ನನಗೇನಿದು ಸರಿ ಅನಿಸೋದಿಲ್ಲ.
0: ಹಂಗಾದ್ರೆ ನೀ ಸುಮ್ಮನಿದ್ದು ಬಿಡು, ನಡುಕ ಬಾಯಿ ಹಾಕಬೇಡ, ನಾ ಮಾತಾಡ್ತೀನಿ. ಒಡವಿ ಕಿಮ್ಮತ್ತು ಏನಿಲ್ಲ ಅಂದರೂ 10 ಲಕ್ಷಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ. ಆಮೇಲೆ ನಿಮ್ಗೆ ಕಿರಿಕಿರಿ ಆಗ್ಬೋದು ನೋಡು.
3: ಆಗಲಿ ನೋಡಿ, ಏನಾಗ್ಲಿ
1: ಏನಾದ್ರು ನೋಡೋಣ ಬರ್ರಿ.
0: ಹ್ಞೂ ಬರ್ರಿ.

0: ಉಮಾನಾಥ ದಯಾನಾಥ
1: ಅವ್ವ
0: ಏನಾಗಿದ್ದು ಯಾಕೋ ಒಂಥರ ಹೆದರ್ದಂಗ ಕಾಣಿಸ್ಲಿಕ್ಕತ್ತಿರಲ್ಲ
2: ಅವ್ವ ಇತ್ತಿತ್ತಲಾಗ ಸಮಾಚಾರ ಪತ್ರಿಕೆಯೊಳಗೆ ಲೇಖನ ಬರೆಯೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಎಷ್ಟು ನಾವು ಎಚ್ಚೆತ್ಕೊಂಡು ಬರೆದರೂ ಕೂಡ ಕೆಲವು ಸಲ ಓದುಗರು ಅದನ್ನು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ದಯಾನಾಥ ಒಂದು ಲೇಖನ ಬರ್ಕೊಂಡೀಗ ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಾನ
0: ಹೌದನಪ್ಪ
2: ಯಾರಾದರೂ ಈಗ ಜಾಮೀನು ಕೊಡಬೇಕು ಕೊಡದಿದ್ರೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೋದು ತಕ್ಷಣಕ್ಕೆ 50,000 ಕೊಡಬೇಕಾಗ್ಯದ ಈಗ
0: ಅಲ್ಲಪ್ಪ ಹಂಗಂದ್ರೆ ಅಂಥ ಲೇಖನ ಯಾಕೆ ಬರೀತಿರಪ್ಪ ಇದಕ್ಕೇನೋ ಉಪಾಯ ಇಲ್ಲನ 50,000 ದಂಡ ಕಟ್ಟಬೇಕ
1: ಹೌದವ್ವ ಯಾರ ಬಗ್ಗೆ ಲೇಖನ ಬರೆದಿನಲ್ಲ ಅವ ಬಹಳ ಖಡಕ ಮನುಷ್ಯ ಅದಾನವ ಎಷ್ಟು ಪ್ರಯತ್ನ ಪಟ್ಟೆ ದುಡ್ಡು ಕೊಡದಿದ್ರೆ ಬಿಡುದಿಲ್ಲ ಅಂತಾನ
0: ಅಲ್ಪ ನೀನು ಕಾಂತಾನಾಥನ ಹತ್ರ ದುಡ್ಡಿನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ಬೇಕಾಗಿತ್ತು
2: ಅವ ನಿನಗ ಅವನ ಸ್ವಭಾವ ಗೊತ್ತಾದ ಅಲ್ವಾ
0: ಹೌದಪ್ಪ
2: ದುಡ್ಡು ಅಂದ್ರೆ ಅವ ಜೀವನ ಬಿಡ್ತಾನ ದಯಾನಾಥ್ಗ ಶಿಕ್ಷೆ ಆದ್ರೂ ಅವ ಏನ್ ಸಹಾಯ ಮಾಡೋ ಮನುಷ್ಯ ಅಲ್ಲ
1: ಹಿಂಗಾಗಿ ಅವ

0: ಅವಾಗ ಈ ವಿಷಯ ಹೇಳಕ್ಕೆ ಹೋಗಿಲ್ಲ.
1: ನೀವು ನನ್ನ ಜೋಡಿ ನಡ್ರಿ, ಅದ್ ಹೆಂಗ್ ಕೊಡೋದಿಲ್ಲ ನಾನ ನೋಡ್ತೇನೆ.
0: ಬೇಡವ್ವ ಬೇಡ, ಅವನ ಹತ್ರ ಹೋಗುದ್ ಬೇಡ.
1: ಹಂಗಂದ್ರೆ ಏನ್ ಮಾಡ್ತೀನಿ ಮಗನ, ದಂಡ ಕಟ್ಟಬೇಕಲ್ಲ. ನನ್ನ ಹತ್ರ ಅಂತೂ ದುಡ್ಡಿಲ್ಲಪ್ಪ. ಅಲ್ಲ ಒಡವೆ ಅದಾವ ನಾನು, ಅವನ್ನ ಒತ್ತೆ ಇಟ್ಟು ದಂಡ ಕಟ್ಟು ಆಪ, ನಡಿ ಹೋಗು ನಡಿ.
0: ಇಲ್ಲವ ಇಲ್ಲ, ಇದು ಸರಿಯಲ್ಲ.
1: ಯಾಕಪ್ಪ?
0: ನಿನ್ನ ಒಡವಿ ಗಿರ್ವಿ ಇಟ್ಟು ನನ್ನನ್ನು ಕಷ್ಟದಿಂದ ಪಾರಾಗುವಂತಿಯಲ್ಲ.
1: ಯಾಕೋಪ್ಪ?
0: ಬೇಡವ ಬೇಡ, ಬಹಳ ಅಂದ್ರೆ 5-10 ವರ್ಷ ಶಿಕ್ಷೆ ಆಗ್ಬೋದು ಅಷ್ಟ.
1: ಎಂತ ಮಾತಂತ ಆಡ್ತೀಯೋ ಮಗನ, ನಿನ್ನ ಸಹಾಯಕ್ಕೆ ಬಾರದ ಬಂಗಾರ ಒಡವಿ ಇಟ್ಟುಕೊಂಡು ನಾನು ಏನು ಮಾಡ್ಲಪ್ಪ?
0: ಉಮಾಣ, ನೀ ಏನು ಹೇಳ್ತಿ? ನಾನು ನಿನಗೆ ಮೊದಲೇ ಹೇಳಿದೆ, ಅವಂಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ. ನೋಡೀಗ ಭಾಳ ಅಂದ್ರೆ ಏನಾಕಿತ್ತು ನನಗೆ, ಜೈಲು ಹೌದಲ್ಲ.
2: ಛೇ ಛೇ, ಅವಾಗ ಹೇಳ್ದ ಹಂಗೆ ಇರ್ಲಿಕ್ಕೆ ಹೆಂಗಾಗ್ತಿತ್ತು? ನೋಡು, ನೀ ಜೈಲು ಸೇರಬಾರ್ದು, ಅವನು ಒಡವಿನೂ ಉಳಿಬೇಕು.
1: ನಿಮ್ಮ ಸಲುವಾಗಿ ಒಡವಿ ಅಷ್ಟೇ ಅಲ್ಲಪ್ಪ, ನಾನು ಜೀವ ಕೊಡ್ಲಿಕ್ಕೂ ತಯಾರದೇನು.
0: ಅವ್ವ ಏನಾಗಲಿ, ನಿನ್ನ ಒಡವಿ ನನಗೆ ಬೇಡವ.
1: ಯಾಕಪ್ಪ?
0: ನಂಗೆ ಬೇಡ, ನಾನು ನಿನ್ನ ಹೊಟ್ಟೆಯಾಗ ಹುಟ್ಟಬಾರ್ದಿತ್ತವ,
1: ಹುಟ್ಟಬಾರ್ದು.
0: ನಾ ಮಗ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯಲ್ಲವ, ಯೋಗ್ಯಲ್ಲ.
1: ಸಾಕಪ್ಪ ಸಾಕು, ನೀ ಒಡವಿ ತಗೊಳ್ದಿದ್ರೆ ನಾನೇ ಹೋಗಿ ಒತ್ತಿ ಇಟ್ಟು ರೊಕ್ಕ ತರ್ತೀನಿ, ಮತ್ತೆ ಮೇಲೆ ಜಾಮೀನು ಕೊಟ್ಟು ನಿನ್ನ ಬಿಡಿಸ್ಕೊಂಡ್ ಬರ್ತೀನಿ. ಆ ತಮ್ಮ, ನಾ ಜೀವಂತ ಇರುವವರೆಗೂ ನಿನ್ನ ಯಾರು ಮುಟ್ಟಂಗಿಲ್ಲಪ್ಪ, ನಿನ್ನ ಯಾರು ಮುಟ್ಟಂಗಿಲ್ಲ.
2: ಏ ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಐತಿಯೋ ದಯಾನಾಥ, ಅವನ ಒಡವಿನ ತಗೋ. ಆದ್ರೆ ಒಂದು ಮಾತು ಮಾತ್ರ ನೆನ್ಪಿಡು, ನಿನ್ನ ಕೈಯಾಗ ಹಣ ಬಂದ ತಕ್ಷಣ ಈ ಒತ್ತಿ ಇಟ್ಟಂತ ಅವನ ಒಡವಿನ ಬಿಡಿಸ್ಕೊಂಡು ತಂದು ಅವು ಕೊಡಬೇಕು. ತಿಳಿತಿಲ್ಲೋ?
0: ಆಯ್ತು, ಹಂಗಾದ್ರೆ ಅವನು ಒಡವಿ ತಗೋಣ ಅಂತೇನು?
1: ಹೌದು ತಗೋ, ಇವನು ತಗೋಪ್ಪ
2: ತಗೋ.
1: ನಾನು ಸ್ವಲ್ಪ ಗಂಗಾ ಜಲ ತಗೊಂಡ್ಬರ್ತೀನಿ, ಹೋಗಿ ಬರ್ತೀನಿ.
0: ಆಯ್ತವ. ಏ ಉಮಾನಾಥ, ನಮ್ಮ ಉಪಾಯ ಹೆಂಗ್ ಪರಿಸ್ತು ನೋಡು.
2: ನಮ್ಮ ಉಪಾಯ ಸಕ್ಸಸ್ ಆತು ಬಿಡು.
0: ಅವಾಗ ಎಷ್ಟು ಲೋಕ ಒಪ್ಪಿಸ್ಬಿಟ್ಟಿವಲ್ಲ.
2: ಹುಚ್ಚದಳಕ್ಕೆ.

0: ಹಿಂಗ 3 ತಿಂಗಳು ಉರುಳಿದವು. 4 ಮಂದಿ ಸಹೋದರರು ತಮ್ಮ ಅವ್ವನ ಒಡವೆಗಳನ್ನ ಒತ್ತಿ ಇಟ್ಟು ಬಂದ ಹಣದಿಂದ ಮಜಾ ಮಾಡಿದರು. ಆದ್ರೆ ತಮ್ಮ ಅವ್ವನ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸಬಾರದು ಅಂತ ತಮ್ಮ ಹೆಂಡಂದರಿಗೂ ಹೇಳ್ತಿದ್ರು. ಅವ್ವ ಫೂಲ್ಮತಿ ಏನ ಅಂದ್ರೂ ಯಾವ ವಿಷಯ ಹೇಳಿದ್ರೂ ಮನಸ್ಸಿಗೆ ಹಚ್ಚಿಕೊಳ್ಳದನ ಅವ್ವನ ಸೇವಾ ಮಾಡ್ಕೋತ ಇರಬೇಕು ಅಂದಿದ್ರು. ಪಾಪ ಮೃದು ಹೃದಯದ ಫೂಲ್ಮತಿಗೆ ಸುಳ್ಳು ಹೇಳಿ ನಂಬಿಸಿ ಮಕ್ಕಳೆಲ್ಲ ತಮ್ಮ ತಮ್ಮ ಬ್ಯಾಳಿ ಬೇಯಿಸ್ಕೊಳ್ತಿದ್ರು. ತೋಟಗಳನ್ನ ಮಾರ್ಲಿಕ್ಕೆ ಅವ್ವ ಸುತಾರಾಮ ಒಪ್ಪಿದ್ದಿಲ್ಲ. ಆದ್ರೆ ಗಂಡಸ್ ಮಕ್ಕಳೆಲ್ಲ ಅಕ್ಕಿ ಮನಸ್ಸು ಕರಗೋ ಹಂಗ ಮಾತಾಡಿ ತ್ವಾಟ ಮಾರಿ ತಮ್ಮ ಇಚ್ಛಾ ಈಡೇರಿಸ್ಕೊಂಡ್ರು. ಪಂಡಿತ್ ಮುರಾರಿಲಾಲರ ಮಗನಿಗೆ ಕುಮುದಾಳನ್ನ ಲಗ್ನ ಮಾಡಿ ಕೊಡ್ಲಿಕ್ಕೆ ಅವ್ವನ ಮನಸ್ಸು ಹಾ ತೊರಿತಿತ್ತು. ಆದ್ರೆ ಈ ಸಂಬಂಧಕ್ಕ ಗಂಡಸ್ ಮಕ್ಕಳು ತಯಾರಿರಲಿಲ್ಲ. ಇದೇ ವಿಷಯಕ್ಕ ತಾಯಿ ಮಕ್ಕಳ ನಡುವೆ ಜಗಳ ಶುರುವಾತು.
1: ಕಾತಾನಾಥ
2: ಹೇಳುವ,
1: ದಯಾನಾಥ, ಉಮಾನಾಥ, ಇಲ್ಲಿ ಕೇಳ್ರಿ. ತಂದಿ ತಾಯಿಗಳ ಆಸ್ತಿ ಒಳಗ ಮಗಳಿಗೂ ಸಮಪಾಲು ಸಿಗಬೇಕು ಅನ್ನಕ್ಕೆ ನಾನು ನಿಮ್ಗ ತೋಟ ಮನಿ ರೊಕ್ಕ ವಸ್ತ್ರ ಒಡವಿ ಎಲ್ಲ ಸಿಕ್ಕೈತಿ. ಆದ್ರೂ ನಿಮಗೆ ಸಮಾಧಾನ ಇಲ್ಲ. ಅಂತಾದ್ರಾಗ ಕುಮುದಾಳ ಮದುವೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕತ್ತೀರಣ.
2: ಹಂಗಲ್ವಾ, ಕುಮುದಾ ನಿನಗೆ ಮಗಳಾದ್ರೂ ನಮಗೆಲ್ಲ ತಂಗಿಲ್ಲೇನು? ನೋಡು, ನೀ ಏನು ಇನ್ನೊಂದು 2-3 ವರ್ಷದಾಗ ನಮ್ಮನ್ನು ಬಿಟ್ಟು ಹೋಗಾಕಿ?
1: ಆ ಏನಂದಿ?
2: ಅಲ್ಲ, ಆಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ಲೇನು? ನಾವು 1 ಪೈಸಾ ಕೂಡಿಸಿ ಜೀವನ ಮಾಡಬೇಕಾಗ್ಯದ. 1,000 ರೂಪಾಯಿದಾಗ ಆಗೋ ಕೆಲಸಕ್ಕೆ 5,000 ರೂಪಾಯಿ ಖರ್ಚು ಮಾಡೋದು ಹುಚ್ಚತನ ಅಲ್ಲೇನು? ನೋಡು, ಕುಮುದಾನ ಲಗ್ನಕ್ಕೆ ರೊಕ್ಕ ಯಾರು ಕೊಡೋರು?
1: ಹಂಗಂದ್ರೆ ನಾ ಹೇಳೋದು ಕೇಳ್ಕೊ. ಎಷ್ಟು ಖರ್ಚಾದ್ರೂ ನಾ ಕುಮುದಾಳ ಮದುವಿನ ಆ ಮುರಾರಿಲಾಲ್ ಮಗನ ಜೋಡಿನ ನಾ ಮಾಡಾಕಿ. ನನ್ನ ಹೊಟ್ಟೆ ಒಳಗೆ ನೀವು ಹೆಂಗೆ ಹುಟ್ಟಿರಲ್ಲ ಆಕಿನೂ ಹಂಗೆ ಹುಟ್ಟಾಳ. ಅದಕ್ಕೆ ನೀವೆಲ್ಲ ಸೇರಿ ಆಕಿ ಲಗ್ನ ಮಾಡೋದನ್ನ ಮರಿಬೇಡ್ರಿ.
2: ಅವ್ವ, ನೀ ಸುಳ್ಸುಳ್ಳ ಏನು ಒಟವಟ ಅನ್ಲಿಕ್ಕತ್ತಿ? ನೋಡು, ಅದನ್ನು ಖರ್ಚು ಮಾಡಲಿಕ್ಕೆ ನಿನಗೆ ಏನೂ ಅಧಿಕಾರ ಇಲ್ಲೇನು.
1: ಇಲ್ಲೋಡು, ನಾನು ಸತ್ತ ಮೇಲೆ ನನ್ನ ರೊಕ್ಕ ನಿಮ್ಮದು, ನಾನಿನ್ನೂ ಜೀವಂತ ಅದೀನಿ.
2: ಇಲ್ವಾ ಅಪ್ಪ, ಇಲ್ವಾ ಅಪ್ಪ, ಸತ್ತ ಮೇಲೆ ಎಲ್ಲ ಆಸ್ತಿನೂ ನಮ್ದಾಗ್ಯದ.
3: ಅವ್ವ, ನಿನಗೆ ಕಾಯ್ದೆ ಕಾನೂನು ಏನೂ ಗೊತ್ತಿಲ್ಲ.

0: ಸುಮ್ಮನೆ ಯಾಕೆ ವಾದ ಮಾಡ್ತೀ?
1: ನಿಮ್ಮ ಕಾಯ್ದೆ ಕಾನೂನು ಸುಡ್ಗಾಡಕ್ಕೆ ಹೋತಂತ ತಿಳ್ಕೊ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪೇನೋ ಆಗರ್ಭ ಶ್ರೀಮಂತ ಆಗಿದ್ದಿಲ್ಲ, ಬೆವರು ಸುರಿಸಿ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡಿದ್ರು. ನಾವಿಬ್ಬರು ಹೇಗೆ ಕಷ್ಟಪಟ್ಟೇವೆ ಅನ್ನೋದು ನಿಮಗೇನು ಗೊತ್ತು? ನಾ ಜೀವಂತ ಇರೋವರೆಗೂ ನನ್ನ ದುಡ್ಡು ನೀವು ಮುಟ್ಟು ಹಂಗಿಲ್ಲ. ನಿಮ್ಮ ಮೂರು ಮಂದಿಗೂ ಎಷ್ಟು ಖರ್ಚು ಮಾಡಿ ಲಗ್ನ ಮಾಡಿನೋ ಅಷ್ಟೇ ಖರ್ಚು ಮಾಡಿ ಕುಂಬದಾಳ ಲಗ್ನನೂ ಮಾಡ್ತೀನಿ.
2: ಅವ್ವ, ನಿನಗೆ ಖರ್ಚು ಮಾಡಲಿಕ್ಕೆ ಏನೂ ಅಧಿಕಾರ ಇಲ್ಲ.
1: ಏ ಕಾಂತ್ಯಾ,
3: ಅಣ್ಣ ನೀ ಯಾಕೆ ಅವನ ಜಡಿ ಜಗಳ ಮಾಡ್ತಿದ್ದಿ? ಆಕೆಗೆ ಕಾಯ್ದೆ ಕಾನೂನು ಏನೂ ಗೊತ್ತಿಲ್ಲ. ಕುಂಬದಾಳ ವಿವಾಹನ ನಿಮ್ಮ ಮಗನ ಜೊತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೊಂದು ಪತ್ರ ಬರೆದ್ಬಿಡು, ಮುಗಿತಲ್ಲ.
1: ಹೌದೇನಪ್ಪ, ಅದೇ ನಿಮ್ಮ ಕಾಯ್ದೆ ಕಾನೂನು ನನಗೂ ಸ್ವಲ್ಪ ಬಿಡಿಸಿ ಹೇಳ್ರಪ್ಪ ನೋಡೋನು.
3: ನೀ ಸತ್ತ ಮೇಲೆ ಎಲ್ಲ ಆಸ್ತಿ ನಮ್ಮ ಪಾಲಿಗೆ ಬರ್ತದ, ನಿಂದು ಅನ್ನೋದು ಏನೂ ಇಲ್ಲ. ಹೊಟ್ಟಿ ರೊಟ್ಟಿ ಅಷ್ಟ, ಇದ ಕಾನೂನು.
1: ಆತಪ್ಪ ಉಮ್ಮ, ನಾ ನಿಮ್ಮನ್ನೆಲ್ಲ ಹೊತ್ತು ಹೆತ್ತು ಜೋಪಾನ ಮಾಡಿ ಇಷ್ಟು ದೊಡ್ಡವ್ರ ನನಗೆ ಮಾಡಿದ್ ನೋಡು, ಅಂತ ಮನೆಗೆ ನಾನೇ ಹೊರಗನೆ ಕಾದ್ನೇನು. ಏನ್ ನಿಮ್ ಕಾಯ್ದೆ ಕಾನೂನು ಹೇಳ್ತೈತಿ ಹೇಳಪ್ಪ ನೋಡೋನು. ನೋಡು, ಇಷ್ಟೆಲ್ಲ ಸಹಿಸ್ಕೊಂಡು ಬದುಕೋಕ್ಕಿಂತ ಸಾಯ್ದೋ ಚಲೋ, ಜೀವಂತ ಸಾವು. ನಾ ನೀರು ಹಾಕಿ ಬೆಳೆಸಿದ ಗಿಡದ ನೆರಳು ನನಗೇ ಇಲ್ಲ, ಇದೆಂತ ಕಾನೂನು?
4: ಹಿಂಗ ದುಃಖ ತಪ್ತ ಫೂಲ್ಮತಿ ತನ್ನ ರೂಮ್ನ್ಯಾಗ ಹೋಗಿ ಕೂತ್ಕೊಂಡ್ಬಿಟ್ಲು. ಆಕಿ ನೋವು ತಳಮಳನ್ನ ತಿಳ್ಕೊಳ್ಳುವವರು ಯಾರೂ ಇರಲಿಲ್ಲ. ಪತಿಯ ನಿಧನದ ನಂತರ ಮಕ್ಕಳು ತನಗ ಶತ್ರುಗಳಾಗ್ತಾರ ಅಂತ ಪಾಪ ಆಕಿ ಭಾವಿಸಿದ್ದಿಲ್ಲ. ರಾತ್ರಿಯೆಲ್ಲ ಚಿಂತೆ ಮಾಡ್ಕೋತ ಮಲಗಿದ ಫೂಲಮತಿಯ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತ್ತು. ಬೆಳಗಿನ ಜಾವ ಎದ್ದು ಕೂಡಲೇ ನಡುಗುವ ಚಳಿಯೊಳಗ ಹೊರಗೆ ಹೋಗಿ ಆಕಿ ಅಂಗಳ ಗುಡಿಸ್ತಿದ್ಲು, ಕಸ ಮುಸರಿ ಮಾಡ್ತಿದ್ಲು. ಆದರೆ ದೂರದಿಂದ ಇದೆಲ್ಲವನ್ನ ಗಮನಿಸ್ತಿದ್ದ ಮಕ್ಕಳು ಸೊಸೆಂದರು ಇದನ್ನ ನೋಡಿ ಖುಷಿ ಪಡ್ತಿದ್ರು. ಯಾರಿಗೂ ವಯಸ್ಸಾದ ಫೂಲಮತಿಯ ಬಗ್ಗೆ ಕನಿಕರ ಬರಲೇ ಇಲ್ಲ. ಕೆಲವು ದಿವಸಗಳ ನಂತರ ಮುರಾರಿ ಲಾಲರ ಮಗ ದೀನ್ ದಯಾಳನ್ ಕೂಡ ಕುಮದಾಳ ಮದುವೆ ಆತು. ಆಗ ಕುಮದಾಳ ವಯಸ್ಸು ಬರೀ 20, ಇನ್ನ ದೀನ್ ದಯಾಳಗ ವಯಸ್ಸು 40 ಆಸ್ಪಾಸು. ಆದರೂ ಹಂಗೂ ಹಿಂಗೂ ಮದುವೆ ಆತು. ಫೂಲ್ಮತಿಯ ಹೃದಯ ಹೊಡ್ಕೋತಿತ್ತು. ಅಂತೂ ಮದುವೆ ಮುಗಿತು. ಕುಮದ ಓಡಿ ಬಂದು ತಾಯಿಯನ್ನ ಅಪ್ಪಿಕೊಂಡು ಬಹಳ ಅತ್ಲು. ಆಗ ಅವ್ವ ಫೂಲ್ಮತಿ ಮಗಳನ್ನ ಕೋಣಿಯೊಳಗ ಕರ್ಕೊಂಡು ಹೋಗಿ,
5: ಯಾಕವ್ವ ಹಿಂಗ್ಯಾಕ?
1: ಬಾ ಕುಮದ, ಒಳಗ್ ಬಾರವ.
5: ಅವ್ವ
1: ಇಲ್ಲೊಡಿಲಿ, ನನ್ನಿಂದ ಹೆಚ್ಚಿಂದ ಏನೂ ಕೊಡಕ್ ಆಗುದಿಲ್ಲವ.
5: ಬೇಡವ,
1: ನಿನ್ನ ಮದುವಿನ ಧೂಮ್ ಧಾಮ್ ಮಾಡೋ ವಿಚಾರ ನಂದಿತ್ತು, ಏನ್ ಮಾಡ್ಲೇವ? ನಿಮ್ಮ ಅವ್ವನ ಕುವತ್ತ ಇಷ್ಟೈತಿ, ತಪ್ಪು ತಿಳ್ಕೊಬೇಡವ. ಕುಮದ ಇವೆರಡು ಬಳಿ ಇಟ್ಕೋ.
5: ಬೇಡವ,
1: ನನ್ನ ಹತ್ರ ಒಂದಿಷ್ಟು ರೊಕ್ಕ ಅದಾವ, ಇವನು ಇಟ್ಕೋ. ಇದ ನನ್ನ ಆಸ್ತಿ, ಮುಂದೇನರ ಆದ್ರೆ ದೇವ್ರ ಅದಾನವ ನಿನ್ ನೋಡಾಕ.
5: ನೀ ನನಗೇನು ಕೊಡೋದ್ ಬೇಡವ. ನಿನ್ ಕೈಯಾಗಿದ್ ಬಳಿ ಮತ್ತೆ ಈ ಹಣ ನಿನ್ ಹತ್ರನೇ ಇರ್ಲಿ, ನಂಗೇನು ಬೇಡವ. ನೀನ ನನ್ ಜೀವಂತ ಆಸ್ತಿ.
1: ಹಂಗನ್ ಬೇಡ ಕುಮದ, ಹಂಗನ್ ಬೇಡವ ಮಗಳ, ಹಂಗನ್ ಬೇಡ.
6: ಏನ್ ಮಾಡ್ಲಿಕ್ಕತ್ತಿ? ಮತ್ತ ಎರಡು ಮೂರು ತಿಂಗಳದಾಗ ನೀ ಬರಾಕಿ ಇದ್ದಿ, ಅವಾಗ ಮಾತಾಡಿದ್ರಾತು. ನಡಿ ನಡಿ, ಹೊತ್ತಾಗ್ಯದ.
1: ಹೋಯ್ ಬಾ ಕುಮದ.
5: ಅವ್ವ
1: ದೇವ್ರ ಒಳ್ಳೆ
5: ಬರ್ತೀನವ, ಹೋಯ್ ಬಾ. ಮತ್ತವ ಹೋಗ್ ಬರ್ತೀನಿ,
1: ಹೋಯ್ ಬಾ, ಹೋಯ್ ಬಾ ನನ್ ಮಗಳು.

ನೋಡಿದಲ್ಲ ಫೂಲ್ಮತಿಗೆ ಹೆಂಗಾಗ್ಯದ ಅಂಥೇಳಿ. ಈಗ ಆಕೆ ತನ್ನ ಕೋಣೆಯಿಂದ ಹೊರಗೆ ಬರ್ತಿರಲಿಲ್ಲ, ಮಕ್ಕಳೊಂದಿಗೆ ಬೆರೀತಿರಲಿಲ್ಲ. ಆಕೆಗೆ ಬಾಹ್ಯ ಪ್ರಪಂಚ ದೂರ ಆಗಿತ್ತು. ಈಗ ಆಕೆ ತನ್ನ ಸಾವು ಎಂದ ಬರ್ತದ ಅಂತ ಕಾಯ್ತಿದ್ರು. ಇತ್ಲಾಗ ಉಮಾಕಾಂತನ ಆಸ್ಪತ್ರೆ ಆರಂಭ ಆಯ್ತು. ದಯಾನಾಥ ತನ್ನ ಪ್ರೆಸ್ ಆರಂಭ ಮಾಡಿದ. ಸೀತಾನಾಥಗ ಕೆಲಸ ಸಿಕ್ಕು ವಿದೇಶಕ್ಕೆ ಹೋದ. ಕಾಂತಾನಾಥನ ಮಗನ ಮುಂಜಾತು. ಹಿಂಗ ಮನೆ ತುಂಬೆಲ್ಲ ಸಂತೋಷದ ವಾತಾವರಣ ಹರಡಿತ್ತು. ಆದರೆ ಫೂಲ್ಮತಿಯ ಬಾಳಿನಾಗ ಕತ್ತಲೆ ಆವರಿಸಿತ್ತು. ಕಾಂತಾನಾಥಗ ಟೈಫಾಯ್ಡ್ ಆಗಿ ಬದುಕಿದ್ದ ಹೆಚ್ಚು. ದಯಾನಾಥ ಪತ್ರಿಕೆ ಒಂದಕ್ಕೆ ಕಾನೂನುಬಾಹಿರ ಲೇಖನ ಬರೆದು ಶಿಕ್ಷೆಗೊಳಗಾದ. ಉಮಾನಾಥ ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕಿಬಿದ್ದು ಕೆಲಸ ಕಳ್ಕೊಂಡ. ಇಷ್ಟೆಲ್ಲ ಆದರೂ ಫೂಲ್ಮತಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ.

0: ಈಗ ಫೂಲ್ಮತಿಗೆ ಉಳಿದಿರೋದು ಒಂದೇ ಒಂದು ವರ್ಗ. ಇಡೀ ದಿನ ಬೆವರು ಸುರಿಸಿ ದುಡಿಯೋದು, ಮಕ್ಕಳ ಎಸದ ರೊಟ್ಟಿ ತಿನ್ನೋದು. ದನ ಹೊಲದಾಗ ಕೆಲಸ ಮಾಡ್ತದ, ಆದ್ರೆ ಹೊಟ್ಟೆ ತುಂಬ ತಿಂತದ. ಪಾಪ ಫೂಲ್ಮತಿಯ ಹಣಿಯೊಳಗ ಅದೂ ಬರದಿದ್ದಿಲ್ಲ, ತಿನ್ನೋ ಅನ್ನ ವಿಷ ಆಗ್ತಿತ್ತು. ಅಂಥದ್ರೊಳಗ ಒಂದು ದಿನ
1: ಅಯ್ಯವ್ವ ನೀ ಯಾಕೆ ಪಾತ್ರೆ ತೊಳಿಲಿಕ್ಕತ್ತೀಯ?
2: ಅಯ್ಯ ಬಾರ ಕುಮದ ಬಾ ಒಳಗ್ ಬಾ. ಏನಿಲ್ಲವ ಏನಿಲ್ಲ
1: ಅವ್ವ, ಇದೇ ನೀ ಮಾಡೋ ಕೆಲ್ಸ? ಸರಿ ನಾನಾ ಪಾತ್ರೆ ತೊಳೆದು ಕೊಡ್ತೀನಂತ.
2: ಅಯ್ಯ ಬೇಡವ ಬೇಡ, ಈಗಿದು ನಂದ ಕೆಲಸ.
1: ಅಪ್ಪಿದ್ದಿದ್ರ ನಿನಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿದ್ರೇನವ್ವ?
2: ಎಲ್ಲದಾರವ ನಿಮ್ಮಪ್ಪ ಎಲ್ಲದಾರ ಹೇಳ, ಗಂಡು ಸತ್ತು ವಿಧವಾ ನಾನು, ಗಂಡು ಸತ್ತು ವಿಧವಾ ನಾನು. ಹೋದ ವೇಳೆ ಮತ್ತೆ ಬರುದಿಲ್ಲವ, ಮತ್ತೆ ನಾನೇನು ಬೇರೆದವ್ರಿಗೆ ಮಾಡ್ತಿಲ್ಲ, ನನ್ನ ಮಕ್ಕಳಿಗೆ ಕೆಲಸ ಮಾಡಕತ್ತೀನಿ.
1: ಅವ್ವ ಇದೇನ್ ಗತಿ ಬಂತವ, ಈ ಎಲ್ಲ ಕೆಲ್ಸನು ನೀನ ಮಾಡ್ಬೇಕೇನವ್ವ?
2: ಹಂಗೇನಿಲ್ವ, ಇದೇನ್ ಹೆಚ್ಚಿನ ಕೆಲಸ ಅಲ್ಲ. ಕಸ ಗುಡಿಸೋದು, ಪಾತ್ರೆ ತೊಳಿದು, ಬಟ್ಟೆ ಒಗೆದು, ಮತ್ತು ಒಲಿಗೆ ಸ್ವಲ್ಪ ಬೆಂಕಿ ಹಾಕಿ ನೀರ್ ಕಾಸೋದು, ಮತ್ತೆ ದಿನಾಲು ಗಂಗಾ ಜಲ ತರ್ತೀನಿ, ಯಾಕಂದ್ರೆ ನಮ್ ಕಾಂತಾನಾಥ ನಳದ ನೀರ್ ಕುಡಿದಿಲ್ಲ.
1: ಅವ್ವ ನಾನೇ ತರ್ತಿದ್ನಲ್ಲವ್ವ.
2: ಬೇಡವ ಬೇಡ, ನಾನೇ ಹೋಗ್ತೀನಿ, ನಾನೇ ಹೋಗಿ ತರ್ತೀನಿ.
1: ಅವ್ವ ಅವ್ವ ಅವ್ವ
3: ಅಣ್ಣ ಕಾಂತಣ್ಣ.
4: ಏನು
3: ಅಕ್ಕ ಅಲ್ಲಿ ನೋಡಲ್ಲಿ ಅವ್ವ ಹೊಂಟಾಳ, ಇಷ್ಟೊಂದು ಮಳಿ ಗಾಳಿ ಆಕಿ ತನ್ನ ಕೆಲಸ ಮಾಡೋದ ಬಿಡೋದಿಲ್ಲ, ಎಲ್ಲಿ ಹೊಂಟಾಳೋ ಏನೋ.
4: ಯವ್ವ
2: ಏನ್ಪ
4: ಇಂಥ ಗಾಳಿಯಾಗ ಎಲ್ಲಿ ಹೊಂಟೀಗ?
2: ನಿನಗೆ ಕುಡಿಲಿಕ್ಕೆ ಗಂಗಾ ಜಲ ಬೇಕಲ್ಪ, ಅದನ್ನ ತರಕ್ ಹೊಂಟಿನಿ.
4: ಇರ್ಲಿ ಬಿಡು, ನಾನೇ ಹೋಗಿ ತರ್ತೀನಿ.
2: ಇಲ್ಲಪ್ಪ ಇನ್ನೂ ಈ ದೇಹದಾಗ ಶಕ್ತಿ ಇದೆ, ನಾನೇ ಹೋಗಿ ತರ್ತೀನಿ.
3: ಇರ್ಲಿ ಬಿಡಣ್ಣ, ಹೋಗ್ಲಿ ಬಿಡು. ಇಷ್ಟು ದಿನ ಸೊಸೆಯಂದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಲ್ಲ, ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಬಿಡು.
4: ಏನು ಹೇಳ್ತೀನಿ?
2: ಅವ ಏನು ತಪ್ಪು ಹೇಳಿದ್ನಿ ಬಿಡಪ್ಪ, ಸರಿಯಾಗಿದ್ದ ಹೇಳ್ಯಾನ. ನಾ ಹೋಗಿ ತೊಗೊಂಡು ಬರ್ತೀನಿ ಹಂಗಾರ. ಹಾಂ ನಾ ಹೋಗಿ ಬರ್ತೀನಿ. ಎಷ್ಟಾದರೂ ನಾನು ಪತಿ ಲಾಲ್ಜಿ ಅವ್ರನ್ನ ಕಳ್ಕೊಂಡು ಬಿದ್ವೆ, ಮನ್ಯಾಗ ದಾಂಡಿಗರದಂತ ನಾಲ್ಕು ನಾಲ್ಕು ಮಕ್ಕಳದಾರ, ಆದ್ರೆ ಪತಿ ಇಲ್ಲದೆ ವಿಧವೆ ನಾನು. ಹೌದು ಈ ವಿಧವೆ ಅನ್ನೋ ಪಟ್ಟ ದೌರ್ಭಾಗ್ಯದ್ದು, ಆದ್ರೆ ಯಾರಿಗೆ ಹೇಳಲಿ ದೇವ್ರ, ಯಾರಿಗೆ ಹೇಳಲಿ ನಾನು? ಯಾಕಂದ್ರೆ ನಾನು ವಿಧವಾ ತಾಯಿ, ವಿಧವಾ ತಾಯಿ.

0: ಇದುವರೆಗೆ ವಿಧವಾ ತಾಯಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಮುನ್ಷಿ ಪ್ರೇಮಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್. ಪಾತ್ರವರ್ಗದಲ್ಲಿ ಕಾಂತಾನಾಥ ವಿಜಯೇಂದ್ರ ಅರ್ಚಕ್, ಉಮಾನಾಥ ಬಸವರಾಜ್ ಶಿ ಮಲ್ಲಾಪುರ್ ಮಠ್, ಸೀತಾನಾಥ ತುಷಾರ್ ಜೋಶಿ, ದಯಾನಾಥ ಗದಿಗಯ್ಯ ವಿ ಹಿರೇಮಠ್, ಸೂತ್ರಧಾರ ಡಾಕ್ಟರ್ ಶಶಿಧರ ನರೇಂದ್ರ, ಔವ್ವ ಹೂಲಮತಿ ಕವಿತಾ ಕಾಶ್ಯಪ್ಪನವರ್, ದೊಡ್ಡ ಸೊಸೆ ಶಶಿಕಲಾ ಜೋಶಿ, ಕುಮುದ ಶೈಲಜಾ ರಾಜ್ಕುಮಾರ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ, ರಾಗ್ ರಾಗೇಶ್ರೀ, ಜೊತೆಗೆ ತಬಲಾ ನುಡಿಸಲಿದ್ದಾರೆ ವಿಜಯ್ ಘಾಟೆ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಾಲಚಂದ್ರ ನಾಕೋಡ್ ಅವರಿಂದ ಗಾಯನ ರಾಗ್ ಜೋಗ್ ಕೌನ್ಸ್, ಜೊತೆಗೆ ತಬಲಾ ಪಂಡಿತ್ ರಘುನಾಥ ನಾಕೋಡ್, ವಯೋಲಿನ್ ಶಂಕರ್ ಟಿ ಕಬಾಡಿ. ಕೇಳಿ ರಾಗ್ ಜೋಗ್ ಕೌನ್ಸ್.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರ ಸಿತಾರವಾದನದಲ್ಲಿ ರಾಗ್ ರಾಗೇಶ್ರೀ, ನಂತರ ಪಂಡಿತ್ ಬಾಲಚಂದ್ರ ನಾಕೋಡ್ ಅವರ ಗಾಯನದಲ್ಲಿ ರಾಗ್ ಜೋಗ್ ಕಮ್ಸ್ ಕೇಳಿದಿರಿ.
1: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
2: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
1: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸರ್ಫರಾಜ್ ಖಾನ್ ಅವರಿಂದ ಸಾರಂಗಿ ವಾದನ, 9:05 ಕವಿತಾ ಕಲಬುರ್ಗಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ಜಾಯಿ ಜೂಯಿ, 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬಸಪ್ಪ ಭಜಂತ್ರಿ ಅವರಿಂದ ಕ್ಲಾರಿಯೋನೇಟ್ ವಾದನ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:06:35. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇನ್ನು ನಮಗೆ ಅನುಮತಿ ಕೊಡಿ. ಶುಭರಾತ್ರಿ.

ಐದು ಸೆಕೆಂಡುಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇನ್ನು ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

65 ಕಿಲೋಹರ್ಟ್ಸ್, ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇನ್ನು ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

Hello, this one announcer mic one testing from PB Studio.

హలో, దిస్ వన్ అన్ అనుసర్ మైక్ టూ టెస్టింగ్. మీన్స్ 520, 40, 41, 42.

ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು.